ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 6ನೇ ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 27ನೇ ತಾರೀಕು ಶನಿವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ. ಈಗ ವೇಳೆ 5:58.42. ಸತ್ಯಶಿವ ಸುಂದರದ ಸಚ್ಚಿದಾನಂದರದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ ನಿತ್ಯ ನಿನದ ನೆನೆದು ಚಿತ್ರದಲ್ಲಿ ಮನವಿರಿಸಿ ವೃತ್ತಿ ತನ್ಮಯವಾಗುವುದು ಮಂಕುತಿಮ್ಮ. ಈ ಜಗತ್ತಿನ ಸೃಷ್ಟಿಯ ಚಿತ್ರ ಸತ್ಯವಾಗಿಯೂ ಮಂಗಳಕರವಾಗಿಯೂ ಸುಂದರವಾಗಿಯೂ ಇದ್ದು ಸಚ್ಚಿದಾನಂದ ಸ್ವರೂಪದಿಂದ ಪ್ರತಿನಿತ್ಯ ನೀನು ಅಂತಹ ಚಿತ್ರದಲ್ಲಿ ನಿನ್ನ ಚಿತ್ತವನ್ನು ಇರಿಸಿದರೆ ನೀ ಮಾಡುವ ಕೆಲಸ ತನ್ಮತಿಯಿಂದ ಕೂಡಿರುತ್ತದೆ. ನಾವು ಪರಮಾತ್ಮನ ಸೃಷ್ಟಿಯಲ್ಲಿ ಏನನ್ನು ಮತ್ತು ಜಗಚ್ಚಿತ್ರವನ್ನು ಹೇಗೆ ಕಾಣಬೇಕು ಎಂಬುದನ್ನು ಡಿವಿಜಿಯವರು ತಮ್ಮ ಈ ಮಂಕುತಿಮ್ಮನ ಕಗ್ಗದಲ್ಲಿ ವಿವರಿಸಿದ್ದಾರೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 6:48 ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕಥನಗಳ ಕಾರ್ಯಕ್ರಮ ಕರುಣಾಳು ಬಾಬೆಳಕೆ, ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲು ಮಿಡಿತ, ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ, ಈ ಕುರಿತು ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಸಿಎನ್ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡ ಕುರಿತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಮಾಹಿತಿ. 6:50 ಸುದ್ದಿಮಿಂಚು, 7:15 ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಣವಕುಪ್ಪೆ ಕೋಟೆ, ರಂಗಯ್ಯನ ದುರ್ಗದ ಅಪರೂಪದ ವನ್ಯಜೀವಿ ಧಾಮ ಹಾಗೂ ಬ್ರಾಹ್ಮಣರೊಬ್ಬರು ನಿರ್ಮಿಸಿದ ಅಪರೂಪದ ಚರ್ಚ್, ಈ ಕುರಿತು ಸಮಗ್ರವಾದ ಮಾಹಿತಿಯನ್ನು ನೀಡಲಿದ್ದಾರೆ ಎಂಎನ್ ಸುಂದರರಾಜ್. ಚಿತ್ರಗಿದಿಗಳು, 8:30 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನದ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವಿ ಆರ್ ರಾಜಶೇಖರ್ ಅವರೊಂದಿಗೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ನಾವು ಕೇಳುವ ರಸಪ್ರಶ್ನೆಗಳೇ ತಮ್ಮ ವಾಟ್ಸಪ್ ಸಂಖ್ಯೆಯಾದ 9481527206 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಒಂದು ವಿಷಯವನ್ನು ಕೊಡ್ತೇನೆ, ತಾವು ನಮಗೆ ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಶಿಶುಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ, 11:35 ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ್ಣ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಶ್ರೀ ಗುರುದೇವರ ಭಜನೆ ಪದವನ್ನು ಕೇಳುವಿರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಕುರಿತು ಡಾಕ್ಟರ್ ನಾಗರಾಜ್ ಆರ್ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕಾರ್ಯಕ್ರಮ ಮೂಡಿಬರಲಿದೆ. ರಾತ್ರಿ 8:00 ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಬೆಳಿಗ್ಗೆ 6:30 ಚಿಂತನ ಎನ್ ಪ್ರಕಾಶ್ ಅವರಿಂದ, ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ್ ಬಿಂಚಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. ಈ ರಾತ್ರಿ 7:45 ಸಮಾಚಾರ ದರ್ಶನ, ವಾರದಾ ವಾರ್ತಾ ಚಿತ್ರ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಯರ್ ಅವರೊಂದಿಗೆ ಸಂದರ್ಶನ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರು ವಾದನೆ ಕೇಳುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ ಎಂ 103.5 ಮೆಗಹೆಟ್ಸ್ ಹಾಗೂ 101.4 ಮೆಗಹೆಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6 ಗಂಟೆ

10:46. ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿಭಾನಶಕ್ಕೆ 1948 ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ, ಶುಕ್ಲಪಕ್ಷ ತ್ರಯೋದಶಿ, ಶನಿವಾರ, ಅನುರಾಧ ನಕ್ಷತ್ರ, ಸಾಧ್ಯ ಯೋಗ ಹಾಗೂ ಕೌಲವ ಕರ್ಣವಾಗಿದೆ. ಸ್ನೇಹಿತರಿಂದ ಗೀತಾರಾಧನ ಕಾರ್ಯಕ್ರಮದಲ್ಲಿ ವಿದುಷಿ ಶ್ರೀಮತಿ MS ಸುಬ್ಬುಲಕ್ಷ್ಮಿ ಹಾಡಿರುವ ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿಸ್ತಾ ಇದ್ದೀವಿ. ಬನ್ನಿ, ವಿದುಷಿ MS ಸುಬ್ಬುಲಕ್ಷ್ಮಿಯವರು ಹಾಡಿರುವ ವೆಂಕಟೇಶ್ವರ ಸುಪ್ರಭಾತವನ್ನು ಆಲಿಸೋಣ.

ಸ್ವಾಗತಂ ಲಕ್ಷ್ಮೀ ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ

0: వెంకటేశాయ మంగళం. శ్రీ వైకుంఠ విరక్తాయ స్వామి పుష్కరిణీ తటే రమయా రమమాణాయ వెంకటేశాయ మంగళం.
1: ಇದುವರೆಗೂ ಗೀತಾರಾಧನ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿಯವರು ಹಾಡಿದ ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30. ಈ ನಮ್ಮದೇ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಚಿಂತನ ಎನ್ ಪ್ರಕಾಶ್ ಅವರಿಂದ.
1: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತ್ತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದು ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ. ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ.

0: ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳು ಕೂಡ ಇವು ಸುಪ್ತ ಮನಸ್ಸಿನಲ್ಲಿ ಇರುತ್ತವೆ, ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ, ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ, ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿಯುತವಾಯಿತೆಂಬ ಅರಿವು ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ, ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ. ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜ್ಞಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು, ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟ ಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು. ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ ದುಃಖವೋ ಜಿಗುಪ್ಸೆಯೋ ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆ ಏನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ, ಮತ್ತೆ ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
1: ಇದುವರೆಗೂ ಎನ್ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹೆಟ್ಸ್ ಹಾಗೂ 101.4 ಮೆಗಾಹೆಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:54:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು ತಮಾಷೆ ಪ್ರಸಂಗ ಅಂತ ಸೃಷ್ಟಿ ಮಾಡಿದ್ದು. ಒಂದು ದಿವಸ ಒಂದು ಮರಿ ದೆವ್ವ ಏದುಸಿರು ಬಿಡ್ತಾ ಓಡಿ ಓಡಿ ಬಂತಂತೆ. ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ, ಅದನ್ನು ಅಲುಗಾಡಿಸಿ ಅಲುಗಾಡಿಸಿ ಎಬ್ಬಿಸ್ತಂತೆ. ಮೈ ಕೊಡಿಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಳ್ತು. ಯಾಕೋ, ಯಾಕೆ ಇಷ್ಟು ಓಡಿ ಬರ್ತಿ, ಏನಾಯಿತು, ಏನು ತೊಂದರೆ ಆಯಿತು ಅಂತ ಕೇಳ್ತು. ಮರಿ ದೆವ್ವ ಹೇಳ್ತು, ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರೆ ಗತಿ ಏನು, ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ? ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗೋ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು. ಹೌದಾ, ಅಂಥದ್ದೇನಾಯ್ತು ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು. ಆಗ ಪುಟ್ಟ ದೆವ್ವ ಮರಿ ದೆವ್ವ ಹೇಳ್ತು, ನೀವು ಕೇಳಿಲ್ವೇ, ಈ ಊರಿನ ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗಿಬಿಟ್ಟಿದೆ ಅಂತೆ, ಭಗವಂತನ ದರ್ಶನ ಆಗಿದೆ ಅಂತ ಅವರಿಗೆ. ಅವರು ಸತ್ಯ ಅಂದ್ರೇನು, ಬದುಕೋದು ಹೇಗೆ ಅಂತ ಜನರಿಗೆಲ್ಲ ತಿಳಿಕೊಡ್ತಾ ಇದ್ದಾರಂತೆ. ನಾವೇನಾದರೂ ತಕ್ಷಣ ಮಾಡಲೇಬೇಕು. ಅವ್ರು ಎಲ್ಲರೂ ಸತ್ಯ ದರ್ಶನ ಮಾಡಿಸ್ಬಿಟ್ರೆ ನಮ್ಮ ದೇವುಗಳಿಗೇನು ಕೆಲಸ ನಮಗೆ?

0: ಗುಳಿಗಾಲವೇ ಇಲ್ದಂಗೆ ಆಗ್ಬಿಡುತ್ತೆ, ನಮ್ಮ ವೃತ್ತಿ ಕೂಡ ಅಪಾಯದಲ್ಲಿದೆ. ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನು ಬಂದಿದ್ದಾನೆ ಸತ್ಯದರ್ಶನ ಆದವನು, ನಮ್ಮ ಕಸುಬಿನ ಮೂಲ ಬೇರನ್ನ ಕತ್ತರಿಸಂಗೆ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಬಿಡ್ತು ಮರಿದೇವ. ಆ ಹಿರಿದೇವ ಹೇಳ್ತಂತೆ, ಛೇ ಹುಚ್ಚ, ನೀನೇನು ಎಳಸ್ ಹುಡುಗ, ಅದಕ್ಕೆ ಗಾಬರಿ ಆಗಿದ್ದಿ, ಚಿಂತೆ ಮಾಡಬೇಡ ನೀನು. ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯ ದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯಿತು. ತಕ್ಷಣ ನಮ್ಮ ಜನರನ್ನ ಕೆಲಸಕ್ಕೆ ಬಿಟ್ಟಿದ್ದೇನೆ, ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆ ಮಹಾತ್ಮ ಏನು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ, ನೋಡ್ತಿರು ನೀನು ಎಂತ ಅಭಿಮಾನದಿಂದ ಮರಿದೇವದ ಬೆನ್ ತಡೆದು ಹಿರಿದೇವ. ಮರಿದೇವ ಕೇಳ್ತು, ನಮ್ಮ ಜನ ಕೆಲಸ ಮಾಡ್ತಿದ್ದಾರೆಯೇ, ನನಗೆ ಯಾರೂ ಕಾಣಿಸ್ತಿಲ್ಲ. ಮಹಾತ್ಮನ ವಿಚಾರಕ್ಕೆ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ, ನಮ್ಮವ್ರು ಯಾರೂ ಇಲ್ಲ ಅಂತ ಮರಿದೇವ. ಆ ಹಿರಿದೇವ ಗಹಗಶ ನೆಕ್ತಂತೆ, ಅಯ್ಯೋ ದಡ್ಡ, ಅವರೇಪ ನಮ್ಮ ಜನ ಅಂತ. ಹಾಗೆ ಈ ಮಹಾತ್ಮ ಒಂದು ಮಾತಾಡಿದರೆ ಬುದ್ಧಿಜೀವಿಗಳು ಪರ ವಿರೋಧಗಳ ಭಾಷಣ ಸುರಿಮಳೆ ಮಾಡಿಬಿಡ್ತಾರೆ. ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದರೆ ಆ ಗದ್ದಲದಲ್ಲಿ ಮಹಾತ್ಮ ಏನು ಹೇಳಿದ ಅನ್ನೋದು ಯಾರಿಗೂ ತಿಳಿದಿಲ್ಲ. ಹೀಗೆ ಹಿರಿದೇವ ತಿಳುವಳಿಕೆ ಕೊಡ್ತು. ಅಲ್ಲ, ಹುಬ್ಬು ಗಂಟಿಕ್ಕೆ ಮರಿದೇವ ಕೇಳ್ತು, ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು. ದಡ್ಡ ದಡ್ಡ, ಅಷ್ಟು ಗೊತ್ತಿಲ್ವೇನೋ, ಸಸ್ಯ ತಿಂದು ಬದುಕೋರು ಸಸ್ಯಜೀವಿಗಳು, ಪ್ರಾಣಿಗಳನ್ನು ತಿಂದು ಬದುಕೋರು ಪ್ರಾಣಿಜೀವಿಗಳು, ಹಾಗೆ ಮತ್ತೊಬ್ಬರ ಬುದ್ಧಿಯನ್ನು ತಿಂದು ಬದುಕೋರು ಬುದ್ಧಿಜೀವಿಗಳು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವರು ಯಾವ ಸಂಸ್ಥೆಯೂ ಕಟ್ಟೋಲ್ಲ, ಯಾವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ. ಅವ್ರದ್ದೇನಿದ್ರೂ ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನು ಅನುಮಾದ ಸುಳಿಯಲ್ಲಿ ಸಿಗಿಸ್ತಾರೆ, ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವರಿಗೆ, ಅದೇ ಮುಖ್ಯ ಅವರಿಗೆ ಎಂದು ಹಿರಿದೇವ. ಅಲ್ಲ, ಆವಾಗ ಮರಿದೇವ ಕೇಳ್ತು, ಇವರೇನೋ ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ, ಇವರಿಂದನೋ ಮಹಾತ್ಮನ ತಡೆಯೋಕೆ ಆಗದಿದ್ರೆ ಇನ್ನೇನು ಮಾಡೋದು? ಸಂದೇಹ ಬಂತು ಮರಿದೇವಕ್ಕೆ. ಆ ಹಿರಿದೇವ ಹೇಳ್ತು, ಚಿಂತೆ ಮಾಡಬೇಡ ಯಾ, ನಮಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ, ಬೇಕಾದಷ್ಟು ಮಾಡಿದ್ದೀವಿ ಇಂಥದನ್ನು, ಚಿಂತಿಸಬೇಡ. ಈ ಬುದ್ಧಿಜೀವಿಗಳಿಂದ ಆಗದೆ ಹೋದರೆ ಪುರೋಹಿತರಿದ್ದಾರೆ, ಪಾದ್ರಿಗಳಿದ್ದಾರೆ, ಮುಲ್ಲಾಗಳಿದ್ದಾರೆ, ಅವರು ಇನ್ನೂ ಜನರಿಗೆ ಭ್ರಮೆ ಆಗುವ ಹಾಗೆ ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡಿಕೊಳ್ಳೋದೇ ಅವ್ರ ಕೆಲಸ, ಆದ್ದರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿದೇವ ಅಂದಾಗ ಮರಿದೇವ ಸಂತೃಪ್ತಿಯ ನಗೆ ಬೀರಿತು ಅಂತ ಒಂದು ಕಥೆ. ಈ ಹಿರಿದೇವ ಮರಿದೇವಗಳ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನಿಸೋದಿಲ್ವೇ ಕೇಳಿದ್ರೆ? ಯಾವುದೋ ಒಂದು ಸತ್ಯದ ಮಾತು, ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳು ತಲೆ ಎಬ್ಬಿಸಿಬಿಟ್ಟು ಕೊನೆಗೆ ಮೂಲ ಏನು ಅಂತ ಮರೆತು ಹೋಗ್ಬಿಡುತ್ತೆ. ಆ ನಂತರ ನಮ್ಮ ಧರ್ಮ ಅಂತ ಏನು ಹಾಕ್ಕೊಂಡಿದ್ದೀವಿ ನಾವು, ಧರ್ಮ ಅಲ್ಲ ಅದು. ನಾವು ಮಠಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ, ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ, ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರೋದಂಥವರ ಆಶಯ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:40:05. ನೇಗಿಲು ಮಿಡಿತ. ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ, ಈ ಕುರಿತು ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಸಿ ಎನ್ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
5: ಎಲ್ಲ ರೈತ ಬಂಧುವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ರವಿ ಸಿ ಎಸ್ ಅಂತೇಳಿ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ತೋಟದ ಬೆಳೆಗಳು, ಸಾಂಬಾರ ಬೆಳೆಗಳು, ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಂದು ತೆಂಗಿನ ತೋಟದಲ್ಲಿ ಲಾಭದಾಯಕವಾಗಿ ಮಿಶ್ರ ಬೆಳೆಯಾಗಿ ಕೋಕೋ ಅನ್ನು ಹೇಗೆ ಬೆಳೆಯಬೇಕು ಅಂತೇಳಿ ತಮಗೆ ಮಾಹಿತಿ ನೀಡಲು ನಾನು ಇಷ್ಟಪಡ್ತೀನಿ. ತೆಂಗು ಒಂದು ದೀರ್ಘಾವಧಿ ಬೆಳೆ, ಸುಮಾರು 27-30 ಅಂತರವನ್ನು ನೀಡಿ ನಾವು ತೆಂಗಿನ ಬೆಳೆಯನ್ನು ಬೆಳೆಸಬೇಕಾಗುತ್ತೆ. ಇದರಲ್ಲಿ ಸುಮಾರು ಈ ಅಂತರದಲ್ಲಿ ನಾವು ತೆಂಗಿನ ಬೆಳೆಯನ್ನು ಬೆಳೆದಿದ್ದೇ ಆದರೆ 25% ಭೂಮಿ ಬಳಕೆ ಆಗುತ್ತೆ ಮತ್ತು 50% ಸೂರ್ಯನ ಕಿರಣಗಳು ಬಳಕೆ ಆಗುತ್ತೆ. ಅಂದರೆ ಸುಮಾರು 75% ಭೂಮಿ ನಮಗೆ

0: ಉಪಯೋಗ ಬರಲ್ಲ, ಮತ್ತು ಸುಮಾರು 50ರಷ್ಟು ಸೂರ್ಯನ ಕಿರಣಗಳು ನಮಗೆ ಉಪಯೋಗ ಬರಲ್ಲ. ಆದ್ರಿಂದ ತೆಂಗಿನ ತೋಟಗಳಲ್ಲಿ ನಾವು ಏಕಬೆಳೆಯಾಗಿ ಬೆಳೆಯದೆ ಬೇರೆ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ನಾವು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಅದು ಪ್ರಮುಖವಾಗಿ ನಾವು ಕೋಕೋ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದೆ, ಅದರಲ್ಲಿ ಹೆಚ್ಚಿನ ಆದಾಯವನ್ನು ನಾವು ಗಳಿಸಬಹುದು. ಈ ಕೋಕೋ ಅಂದ್ರೆ ಏನು? ಈ ಕೋಕೋವನ್ನು ನಾವು ಚಾಕ್ಲೇಟ್ ಮರ ಅಂತ ಹೇಳ್ತೀವಿ. ಇದು ವಿಶ್ವದ ಪ್ರಮುಖ ವಾಣಿಜ್ಯ ಅಥವಾ ತೋಟದ ಶಕ್ತಿವರ್ಧಕ ಪಾನೀಯ ಬೆಳೆಯಾಗಿದೆ. ಈ ಕೋಕೋ ಸಹ ಒಂದು ದೀರ್ಘಾವಧಿ ಬೆಳೆ. ಇದು ಮಿಶ್ರ ಬೆಳೆ ಪದ್ಧತಿಗೆ ಹೊಂದಿಕೊಂಡು ಬೆಳೆಯುವಂತ ಬೆಳೆ. ಇಲ್ಲಿ ನಾವು ಕೋಕೋವನ್ನು ತೆಂಗಿನ ತೋಟಗಳಲ್ಲಿ ಬೆಳೆಯೋದ್ರಿಂದ ನಮ್ಗೆ ಹೆಚ್ಚು ಉಪಯೋಗ ಆಗ್ತದೆ. ಈ ಕೋಕೋ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಒಂದು ಪ್ರಮುಖವಾಗಿ 50%ರಷ್ಟು ನೆರಳು ಬೇಕಾಗುತ್ತೆ, ಮತ್ತು ನೀರು ಸಹ ಬೇಕಾಗುತ್ತೆ. ಮತ್ತು ಈ ತೆಂಗಿನ ರೀತಿಯಲ್ಲೇ ಇಲ್ಲಿ ಕೋಕೋ ಬೆಳೆಯಲು ಸಹ ವರ್ಷವಿಡೀ ನಿರಂತರವಾಗಿ ಫಸಲು ಬರ್ತಾ ಇರ್ತದೆ. ಈ ಫಸಲು ಬರೋದ್ರಿಂದ ಹೆಚ್ಚಿನ ಆದಾಯ ಸಹ ಬರ್ತಾ ಇರ್ತದೆ. ಕೋಕೋವನ್ನು 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೆಸೋದ್ರಿಂದ ಈ ಕೋಕೋ ಗಿಡದಿಂದನೇ ಸುಮಾರು 1 ರಿಂದ 1.2 ಟನ್ ಅಷ್ಟು ಎಲೆಗಳು ಉದುರೋದ್ರಿಂದ ಅದು ಸಾವಯವ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸುಮಾರು 3 ರಿಂದ 4 ವರ್ಷಗಳಲ್ಲಿ ಕೋಕೋ ಬೆಳೆ ಬೆಳೆದಿದೆ, ಆದರೆ ಮಣ್ಣಿನ ಫಲವತ್ತತೆ ಅಧಿಕಗೊಳ್ಳುತ್ತದೆ. ಈ ಕೋಕೋ ಬೆಳೆಯಿಂದ ಹೆಚ್ಚು ನೆರಳು ಸಹ ಬೀಳೋದ್ರಿಂದ ಕಳೆ ಸಹ ನಿಯಂತ್ರಣ ಆಗುತ್ತೆ. ಈ ಕೋಕೋ ಬೆಳೆ ಬೇರುಗಳು ಆಳವಾಗಿ ಹೋಗೋದ್ರಿಂದ ಮಣ್ಣಿನ ಸವಕಳಿಯನ್ನು ಸಹ ನಿಯಂತ್ರಿಸಬಹುದು. ಈ ಕೋಕೋ ಬೆಳೆಯನ್ನು ಬೆಳೀಲಿಕ್ಕೆ ನಾನು ಮೊದಲೇ ಹೇಳಿದಂಗೆ ನೆರಳು ಮತ್ತು ನೀರು 2 ಪ್ರಮುಖವಾದ ಅಂಶಗಳು. ಈ ಅಂಶಗಳು ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಂಗನ್ನು ಸಾಕಷ್ಟು ಪ್ರದೇಶದಲ್ಲಿ ನಾವು ಬೆಳೀತಾ ಇದೀವಿ. ಇದೊಂದು ಸೂಕ್ತವಾದ ಬೆಳೆ ಆಗಿರೋದ್ರಿಂದ ಎಲ್ಲೆಲ್ಲಿ ತೆಂಗಿನ ತೋಟಗಳಿದಾವೆ ಅಲ್ಲಿ ನಾವು ಸರಳವಾಗಿ ಕೋಕೋವನ್ನ ಸಹ ಬೆಳಿಬಹುದು. ಈ ಕೋಕೋ ಅಲ್ಲಿ ಪ್ರಮುಖವಾಗಿ 3 ತರದ ತಳಿಗಳಿದಾವೆ. ಒಂದು ಕ್ರಿಯಲ್ಲೋ, ಫಾರೆಸ್ಟರ್ ಮತ್ತು ಟ್ರಿನಿಟಾರಿ ಅಂತ ಹೇಳಿ. ಈ 3 ತಳಿಗಳಲ್ಲಿ ಫಾರೆಸ್ಟರ್ ಎಂಬ ತಳಿ ನಮ್ಮ ಭಾರತ ದೇಶಕ್ಕೆ ಸೂಕ್ತವಾದ ಅಂತ ತಳಿ. ಈ ಫಾರೆಸ್ಟರ್ ತಳಿಯಲ್ಲಿ ನಾವು ಪಾಲಿಕ್ಲೋನಲ್ ಹೈಬ್ರಿಡ್ ಸೀಡ್ಲಿಂಗ್ಸ್ ಅಂತ ಹೇಳಿ ಪಾಲಿಕ್ಲೋನಲ್ ನ ಹೈಬ್ರಿಡ್ ಸೀಡ್ಸ್ ಅನ್ನ ನಾವು ಸಸ್ಯಾಭಿವೃದ್ಧಿ ಮಾಡಿ ನಾವು ನಾಟಿ ಮಾಡಬೇಕು. ಇದರಿಂದ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ತೆಂಗಲ್ಲಿ ನಾವು ಕೋಕೋ ಬೆಳಿಬೇಕು ಅಂತಂದ್ರೆ ಒಂದು ಪ್ರಮುಖವಾದಂತಹ ಪ್ರಿನ್ಸಿಪಲ್ ಏನಂತಂದ್ರೆ ನಾವು ತೆಂಗಿನ ಮರದಿಂದ ಕನಿಷ್ಠ 6 ಅಡಿ ಅಂತರದಲ್ಲಿ ನಾವು ಯಾವುದೇ ರೀತಿಯ ಬೆಳೆಗಳನ್ನ ಹಾಕಬಾರದು. ಇಲ್ಲಿ ಸುಮಾರು ನೀವು ತೆಂಗನ್ನು 7.5 ಮತ್ತು 7.5 ಮೀಟರ್ ಅಂತರದಲ್ಲಿ ನೀವು ತೆಂಗನ್ನು ನಾಟಿ ಮಾಡಿದ್ರೆ ಸುಮಾರು 1 ಸಾಲ ಕೋಕೋ ಪ್ಲಾಂಟ್ ಅನ್ನು ನಾವು ನಾಟಿ ಮಾಡಬಹುದು. ಇದರಿಂದ ಸುಮಾರು 400 ಗಿಡಗಳನ್ನ ನಾವು 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ನಾಟಿ ಮಾಡಬಹುದು. ಆದರೆ 10 ಮೀಟರ್ ಬೈ 10 ಮೀಟರ್ ಅಂದ್ರೆ 30 ಅಡಿಗಿಂತ ಹೆಚ್ಚು ಅಂತರವನ್ನು ನಾವು ತೆಂಗಿಗೆ ನೀಡಿದಾದ್ರೆ ಸುಮಾರು 800 ಗಿಡಗಳನ್ನ ಕೋಕೋ ಗಿಡಗಳನ್ನ ನಾವು ನಾಟಿ ಮಾಡಬಹುದು. ಇಲ್ಲಿ ಕೋಕೋ ಗಿಡಕ್ಕೆ ನಾವು ಹನಿ ನೀರಾವರಿ ಮುಖಾಂತರ ಸುಮಾರು 20 ಲೀಟರ್ ನೀರನ್ನು ನಾವು ಪ್ರತಿದಿನ ನಾವು ಕೊಡಬೇಕಾಗುತ್ತೆ. ಇದು 2 ರಿಂದ 3 ವರ್ಷ ನಾಟಿ ಮಾಡಿದ 2 ರಿಂದ 3 ವರ್ಷದಲ್ಲಿ ಫಸಲು ಪ್ರಾರಂಭ ಆಗ್ತದೆ. ಸುಮಾರು 25 ರಿಂದ 30 ವರ್ಷದವರೆಗೆ ನಿರಂತರವಾಗಿ ಇಳುವರಿ ಕೊಡ್ತಾ ಇರ್ತದೆ. ಇದು ಕಾಯಿಗಳು ಬಲಿತವೆ. ಕಾಯಿ ಬಲಿತ ಕಾಯಿಗಳನ್ನ ನಾವು ಮರದಿಂದ ಬೇರ್ಪಡಿಸಿ ಅದರ ಬೀಜಗಳನ್ನ ಕೋಡುಗಳಿಂದ ಬೇರ್ಪಡಿಸಿ ಅದನ್ನ ಫರ್ಮೆಂಟೇಷನ್ ಮಾಡಿ ಡ್ರೈ ಮಾಡಿದಿ ನಾವು ಮಾರ್ಕೆಟ್ ಅನ್ನ ಮಾಡಬಹುದು. ಇದು ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋವನ್ನ ಲಾಭದಾಯಕವಾಗಿ ಬೆಳಿಬಹುದು ಅಂತೇಳಿ ನಾನು ಮಾಹಿತಿ ನೀಡಿದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ ನೀವು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ನೀವು ಸಂಪರ್ಕಿಸಬಹುದು. ಮತ್ತು ದೂರವಾಣಿ ಸಂಖ್ಯೆ 8310930397 ಈ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.
1: ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ, ಈ ಕುರಿತು ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಸಿಎಸ್ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 kHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:45:15. ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ, ಮಾನಸಿಕ ಒತ್ತಡ ಕುರಿತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಮಾಹಿತಿ.
2: ನಾನು ಡಾಕ್ಟರ್ ಗಿರಿಧರ್ ಕಜೆ, ಆಯುರ್ವೇದ ತಜ್ಞ. ನಮ್ಮ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಆಚಾರ ವಿಚಾರಗಳಿದೆ. ನಮ್ಮ ದೈನಂದಿನ ಚರ್ಯೆಯಲ್ಲಿ ಆಹಾರ ವಿಹಾರಗಳು, ಆಚಾರ ವಿಚಾರಗಳು ಅಂದರೆ ಹ್ಯಾಬಿಟ್ಗಳು ಯಾವ ರೀತಿ ಇರಬೇಕು, ನಮ್ಮ ರುಟೀನ್ಸ್ ಯಾವ ರೀತಿ ಇರಬೇಕು, ಅದರಲ್ಲಿ ನಮ್ಮ ಮೈಂಡ್ ಸ್ಟ್ರೆಸ್ ರಿಲೀವ್ ಮಾಡ್ತಾ ಹೋಗಲಿಕ್ಕೆ ಅನೇಕ ವಿಚಾರಗಳನ್ನು ಹೇಳಿದರು. ಅದರಲ್ಲಿ ಈಗ ಯೋಗ ಇದೆ, ಆಮೇಲೆ ವ್ಯಾಯಾಮಗಳಿದೆ, ಇದೆಲ್ಲ ಹೇಗೂ ಅದರ ಪಾರ್ಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಅನೇಕ ವಿಧಾನಗಳಿದೆ ದಿನಚರ್ಯೆಯಲ್ಲಿ. ಅಂದರೆ ಬೆಳಗ್ಗಿಂದ ಮಾಡ್ತಾ ಬರೋದ್ರಲ್ಲಿ ಪ್ರಾಣಾಯಾಮಗಳಿರ್ಬೋದು, ಅಥವಾ ನಸ್ಯಕರ್ಮ ಅಂತ ಪ್ರತಿನಿತ್ಯ ಮಾಡುವಂಥ ಪ್ರತಿಮರ್ಶ ನಸ್ಯ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಒಂದು 2 ಹನಿ ಅಣು ತೈಲವನ್ನು ಮೂಗಿಗೆ ಹಾಕ್ಕೊಳ್ಳುವಂಥದ್ದು, ಹೀಗಿರೋದೆಲ್ಲ ನಮ್ಮ ನರ್ವ್ ಸಿಸ್ಟಮನ್ನು ಕಾಮ್ ಮಾಡ್ತಾ ಹೋಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಪೂಜೆಗಳು ಅಥವಾ ನಮ್ಮ ಕುಟುಂಬದ ಸ್ಟ್ರಕ್ಚರ್ ಅದನ್ನು ಮೈಂಟೈನ್ ಮಾಡುವಂಥದ್ದು, ಯಾವ ರೀತಿ ನಮ್ಮ ಮನೆಯವರ ಜೊತೆಗೆ ಹೇಗೆ ಸಂಬಂಧ ಇರಬೇಕು, ಮನೆಯಲ್ಲಿ ನಾವು ಹೇಗಿರಬೇಕು, ಸಮಾಜ ಜೊತೆ ಹೇಗಿರಬೇಕು, ಇದನ್ನೆಲ್ಲ ಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿರುವಂಥದ್ದು ಆಯುರ್ವೇದ. ಅಂದರೆ

0: ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಒಂದು ಹಳ್ಳಿಗೆ ಯಾರಾದರೂ ಒಬ್ಬರು ಬರ್ತಾ ಇದ್ದಾರೆ ಅಂತಾದರೆ, ಅವರು ಹೊಸಬ್ರು ಅಂತಾದರೆ ಎಲ್ಲಿಗೆ ಹೋಗೋದು ಏನು ಎಲ್ಲ ವಿಚಾರ ಮಾಡ್ತಾ ಇದ್ರು. ಈಗ ಹಾಗಲ್ಲ, ಈಗ ನಮಗೆ ಪಕ್ಕದ ಮನೆಯಲ್ಲಿ ಅವ್ರಿಗೇನೋ ಹುಷಾರಿಲ್ಲದೆ ತುಂಬ ಸಿವಿಯರ್ ಒಂದು ಕಂಡೀಷನಿಂದ ಬಳಲ್ತಾ ಇದ್ರು ಕೂಡ ನಮಗೆ ಅದು ಯಾವ ಕಾಯಿಲೆ ಅವರಿಗೆ ಏನು ಏನು ಅಂತ ಗೊತ್ತೇ ಇರೋದಿಲ್ಲ. ಅಂದರೆ ಮೊದಲಿದ್ದ ವಿಧಾನಕ್ಕೂ ಜೀವನ ಶೈಲಿಗೂ ಈಗ ತುಂಬ ಬದಲಾಗ್ತಾ ಇದೆ. ಆ ಜೀವನ ಶೈಲಿಯಲ್ಲಿ ನಾವು ತುಂಬ ಬದಲಾವಣೆ ಮಾಡಿಕೊಳ್ಳಬೇಕು. ನಾವು ಆ ಸಂಬಂಧಗಳನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಳ್ಳಿಲ್ಲ ಅಂತಾದರೆ ನಮಗೆ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು, ಸ್ಟ್ರೆಸ್ ಅಂತ ಹೇಳುವಂಥದ್ದು ಎಲ್ರಿಗೂ ಇರ್ತದೆ. ಈಗ ಒಬ್ಬ 1ನೇ ಕ್ಲಾಸಿನ ಮಗುವಿಗೆ ತುಂಬ ಸ್ಟ್ರೆಸ್ ಇರ್ತದೆ ನೋಡಿ. ಆ 1ನೇ ಕ್ಲಾಸಿನ ಮಗುವಿಗೆ ಅಥವಾ ಪ್ರೀ ನರ್ಸರಿಗೆ ಹೋಗೋ ಮಗುವಿಗೆ ಭಾಷೆ ಬರೋದಿಲ್ಲ. ಅಲ್ಲಿ ಹೋಗೋ ಸ್ಕೂಲ್ನಲ್ಲಿ ಟೀಚರ್ಗಳನ್ನು ಯಾರನ್ನು ಪರಿಚಯ ಇಲ್ಲ. ಪಕ್ಕದಲ್ಲಿ ಕೂತ್ಕೊಳ್ಳೋ ಮಕ್ಕಳನ್ನು ಯಾರನ್ನು ಪರಿಚಯ ಇಲ್ಲ. ಮಕ್ಕಳು ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾ ಇರ್ತಾರೆ. ಎಷ್ಟು ಸ್ಟ್ರೆಸ್ ಆಗ್ಬೋದು ಮಗುವಿಗೆ, ತನಗೇನು ಹೇಳಬೇಕೋ ಅದನ್ನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಇಂಥ ಸಿಚುವೇಶನ್ ಆದರೂ ಮಗು ಅದನ್ನು ಮ್ಯಾನೇಜ್ ಮಾಡ್ತದೆ. ಹಾಗಾಗಿ ಸ್ಟ್ರೆಸ್ ಅಂತ ಹೇಳುವಂಥದ್ದು ಎಲ್ರಿಗೂ ಇರ್ತದೆ, ಒತ್ತಡ ಅಂತ ಹೇಳುವಂಥದ್ದು ಎಲ್ರಿಗೂ ಇರ್ತದೆ, ಪ್ರೆಷರ್ ಇರ್ತದೆ. ಆದರೆ ಅದನ್ನು ನಾವು ಕನ್ವರ್ಟ್ ಮಾಡಿಕೊಂಡಾಗ, ನಮ್ಮ ದೇಹಕ್ಕೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳೋದು ಗೊತ್ತಾಗದಿದ್ದಾಗ, ಆ ಆರ್ಟನ್ನು ನಾವು ಕಲ್ತ್ಕೊಳ್ಳದೇ ಇದ್ದಾಗ, ಆಗ ಅದು ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಆರಂಭ ಮಾಡ್ತದೆ. ಈಗ ಒಂದು ಆಫೀಸ್ನಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಆ ಕಂಪನಿ 1.5 ಕೋಟಿ ಲಾಸ್ನಲ್ಲಿದ್ದರೆ ಎಲ್ರಿಗೂ 1 ಕೋಟಿ ಲಾಸ್ ಇದ್ದಾಗಾಯಿತು. ಆದರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ, ಒಬ್ಬರಿಗೆ ಮಾತ್ರ ಡಯಾಬಿಟಿಸ್ ಬರ್ತದೆ. ಯಾಕೆ ಹಾಗೆ ಅಂತ ಹೇಳಿದರೆ, ಉಳಿದವರಿಗೆ ಏನು ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತಲ್ಲ, ಆದರೆ ಅವರಿಗೆ ಅದನ್ನು ಮ್ಯಾನೇಜ್ ಮಾಡೋ ಆರ್ಟ್ ಗೊತ್ತಿದೆ ಅಂತ ಅರ್ಥ. ಆ ಆರ್ಟ್ ಗೊತ್ತಾಗಬೇಕಾದ್ರೆ ನಾವು ನಮ್ಮ ಕಲ್ಚರ್ನಲ್ಲಿರುವಂಥ ವಿಷಯಗಳು, ಈಗ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಶ್ರೇಷ್ಠ ಔಷಧ ಯಾವುದಂದ್ರೆ ಬ್ರಾಹ್ಮಿ ಒಂದೆಲಗ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅದು ತುಂಬ ಶ್ರೇಷ್ಠವಾದ್ದು. ಹಾಗೆ ಶಂಖಪುಷ್ಪಿ ಅಂತ ಇದೆ, ಜಟಾಮಾಂಸಿ ಅಂತ ಇದೆ, ಜ್ಯೋತಿಷ್ಮತಿ ಅಂತ ಇದೆ. ಹೀಗೆ ಕೆಲವೊಂದಷ್ಟು ಔಷಧೀಯ ದ್ರವ್ಯಗಳು ನಮ್ಮ ಮೆದುಳಿನ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುವಂಥದ್ದು. ಇದಲ್ಲದೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ತುಂಬ ಇದೆ. ಆದರೆ ಇದೆಲ್ಲ ತುಂಬ ಶ್ರೇಷ್ಠವಾದಂಥ ಔಷಧಗಳು. ಇದರ ಆ್ಯಕ್ಷನ್ನು ಈಗ ಉದಾಹರಣೆಗೆ ಒಬ್ಬರಿಗೆ ಅಪಸ್ಮಾರ ಇದೆ ಅಂತಾದರೆ, ಮೂರ್ಛೆ ತಪ್ಪು ರೋಗ ಇದೆ ಅಂತಾದರೆ, ಆ ಔಷಧ ಜೊತೆಗೆ ಬ್ರಾಹ್ಮಿ ವಟಿ ಇಂಥ ಔಷಧಗಳನ್ನು ತಗೊಂಡ್ರೆ ಮೈಂಡ್ ಡಲ್ ಆಗ್ತಾ, ಸಾಮಾನ್ಯವಾಗಿ ಎಪಿಲೆಪ್ಸಿಗೆ ಔಷಧ ತಗೊಳ್ಳುವಾಗ ಮೈಂಡ್ ಡಲ್ ಆಗ್ತಾ ಹೋಗ್ತದೆ, ಇದು ಮೈಂಡ್ ಶಾರ್ಪ್ ಆಗ್ತಾ ಹೋಗ್ತದೆ. ಆ ವ್ಯಕ್ತಿ ಆಯುರ್ವೇದ ಔಷಧ ತಗೊಳ್ಳುವಾಗ ಅಪಸ್ಮಾರಕ್ಕೆ ಮೈಂಡ್ ಶಾರ್ಪ್ ಆಗ್ತಾ ಹೋಗ್ತದೆ, ಹಾಗಾಗಿ ಆ ಡಲ್ನೆಸ್ಸೇ ಕಾಣೋದಿಲ್ಲ ಅವರಲ್ಲಿ. ಇಂಥ ಅದ್ಭುತ ಶಕ್ತಿ ಇರುವಂಥ ಔಷಧಗಳನ್ನು ಅಂಥ ತೊಂದರೆ ಇದ್ದಾಗ ಬಳಕೆ ಮಾಡಿಕೊಂಡ್ರೆ, ಅಥವಾ ಮನೆಯಲ್ಲಿ ಆಗಾಗ ನಾವು ತಂಬುಳಿ ಮಾಡ್ತೇವೆ, ಚಟ್ನಿ ಮಾಡ್ತೇವೆ, ಅದು ಮಾಡುವಾಗ ಯಾವುದ್ಯಾವುದೋ ಹೊಸ ರುಚಿ ಮಾಡಿ ಏನೋ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ಒಂದು ವಾರದಲ್ಲೊಂದು 2 ಬಾರಿ ಈ 1 ಎಲಗವನ್ನು ಜಾಸ್ತಿ ಬಳಕೆ ಮಾಡಿಕೊಂಡು ಅದರಿಂದ ತಂಬುಳಿ ಮಾಡ್ಬೋದು ಅಥವಾ ಚಟ್ನಿ ಮಾಡ್ಬೋದು. ಇದನ್ನು ಮಾಡಿಕೊಂಡ್ರೆ ಸಹಜವಾಗಿ ನಮ್ಮ ಆರೋಗ್ಯ ಚೆನ್ನಾಗಾಗಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಒಬ್ಬ ಮನುಷ್ಯ ಕೇವಲ ಮನುಷ್ಯ ಆಗಿದ್ದುಕೊಂಡು ಒಂದು ಪ್ರಾಣಿಯಾಗಿ ಬದುಕುವ ಬದಲು ಯಾವ ರೀತಿ ಸಮಾಜಕ್ಕೆ ಉಪಯೋಗ ಆಗಬೇಕು, ಯಾವ ರೀತಿಯಲ್ಲಿ ಇಡೀ ಪರಿಸರವನ್ನು ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಸಮಗ್ರ ಕಲ್ಪನೆಯಲ್ಲಿ ಅದನ್ನೆಲ್ಲ ಹಿಂದೆ ಡೆವಲಪ್ ಮಾಡಿದರು. ಅದರಿಂದಾಗಿ ಅದನ್ನು ಸರಿಯಾಗಿ ಅರ್ಥಕೊಂಡ್ರೆ ನಮ್ಮ ಜೀವನ ವಿಧಾನದಲ್ಲಿ ತುಂಬ ಚೆನ್ನಾಗಿರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ, ನಮ್ಮ ಜೀವನವನ್ನು ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಅಂದರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿದ್ದಾಗ ವ್ಯಕ್ತಿಗೆ ಅಗತ್ಯ ಇರೋದಿಲ್ಲ, ಅದು ಸ್ವಲ್ಪ ಅದು ತೊಂದರೆ ಇದೆ ಅಂತಾದಾಗ ಅದಕ್ಕೆ ಔಷಧಿ ಇರುವಂಥದ್ದು ಆಯುರ್ವೇದದಲ್ಲಿ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡ ಕುರಿತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಮಾಹಿತಿ ಕೇಳಿದ್ರಿ.

ನಮ್ಮನೆಯಲ್ಲಿದ್ದ ಬೆಳಿಗ್ಗೆ 7:15 ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಣವಕುಪ್ಪೆಯ ಕೋಟೆ, ರಂಗಯ್ಯನದುರ್ಗದ ಅಪರೂಪದ ವನ್ಯಜೀವಿಧಾಮ ಹಾಗೂ ಬ್ರಾಹ್ಮಣರೊಬ್ಬರು ನಿರ್ಮಿಸಿದ ಅಪರೂಪದ ಚರ್ಚ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಎಂಎನ್ ಸುಂದರರಾಜ್. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:20:25.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿಮಿಂಚು. ಶಿವಮೊಗ್ಗ ಜಿಲ್ಲೆ ಗಾಜಿನೂರಿನ ಜವಾಹರ್ ನವೋದಯ ವಿದ್ಯಾಲಯದ 2026-27 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡಾವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2011 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಜೂನ್ 30 ಅರ್ಜಿಯನ್ನು ಎಲ್ಲ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಜೂನ್ 28ನೇ ಭಾನುವಾರದಂದು 0 ಇಂದ 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೆ ಲಸಿಕೆಯನ್ನು ಹಾಕಿಸುವಂತೆ ಹಾಗೂ ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅಂದರೆ ಜೂನ್ 28 ನಾಳೆ ಭಾನುವಾರವಾಗಿದೆ. ಆತ್ಮೀಯರೇ, ತಮ್ಮ ಮಕ್ಕಳನ್ನು ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಹೋಗಿ ಈ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಪೋಲಿಯೋ ಒಂದು ಸಾಂಕ್ರಾಮಿಕ ರೋಗದಿಂದ ದೂರ ಉಳಿಯುವಂತೆ ಮಾಡಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಾಮನ್ ಫೈನಾನ್ಸಿಯಲ್ಸ್ ಪ್ರೈವೇಟ್ ಲಿಮಿಟೆಡ್, ಅಬ್ಯೂ ಮ್ಯಾನ್ ಪವರ್, ಸೆಕ್ಯೂರ್ ಸಲ್ಯೂಷನ್ಸ್ LLP ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. SSLC, PUC, ITI, ಡಿಪ್ಲೊಮೊ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಕೆಳಗರೆ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 7:15 ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಣವಕುಪ್ಪೆ ಕೋಟೆ, ರಂಗಯ್ಯನದುರ್ಗದ ಅಪರೂಪದ ವನ್ಯಜೀವಿ ಧಾಮ ಹಾಗೂ ಬ್ರಾಹ್ಮಣರೊಬ್ಬರು ನಿರ್ಮಿಸಿದ

ದ ಅಪರೂಪದ ಚರ್ಚ್. ಈ ಕುರಿತು ಮಾಹಿತಿ ನೀಡಿದರೆ ಎಂಎನ್ ಸುಂದರರಾಜ್ ಅವರು. 8:30 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವಿ ಆರ್ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 11 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾತ 9481572206 ಸೊನ್ನೆ ಸನಿಹಿತವು ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಮಯ ಆಗ್ತಾ ಇದೆ 7:02. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆ. ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೋ ಕಣಕ, ಹಂಗೆ ಮಾಡ್ತೀನಿ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ

0: ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೆಯ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020ರ ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ದಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027ರ ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು,

0: ಸೊನ್ನೆಯಿಂದ ಐದು ವರ್ಷದೊಳಗಿನ 1,51,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಸಿಸ್ಟಮ್ನಲ್ಲಿ ಎಡಿಆರ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಸಿಸ್ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಸಿಸ್ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟೀಯ ಲೋಕಾದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11, 7, 20, 26ಕ್ಕೆ ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗಳೊಂದಿಗೆ, ಎಲ್ಐಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಾದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳು ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979ರಲ್ಲಿ ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015ರಲ್ಲಿ ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆಡ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:48:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
4: ದಾವಣಗೆರೆ
5: ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ ರಾಜ್.
6: ನಮಸ್ಕಾರ. ಇವತ್ತು ದಾವಣಗೆರೆ ಜಿಲ್ಲೆಯ ಕೆಲವು
4: ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ನೋಡಲೇಬೇಕಾಗಿರ್ತಕ್ಕಂಥ

0: ಕೆಲವು ಸ್ಥಳಗಳ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಕಣ್ಣುವ ಕುಪ್ಪೆ ಕೋಟೆ ಅಂತಕ್ಕಂಥದ್ದು. ಇದು ಒಂದು ಐತಿಹಾಸಿಕ ಕೋಟೆ. ಇದು ಎಲ್ಲಿದೆ ಅಂದರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಇರತಕ್ಕಂಥ ಒಂದು ಕೋಟೆ. ಹಿಂದೆ ಇದು ಕಣ್ಣುವ ಮಹರ್ಷಿಗಳ ತಪೋಭೂಮಿಯಾಗಿದ್ದರಿಂದ ಇದನ್ನು ಕಣ್ಣ ಕುಪ್ಪೆ ಅಂತ ಕರೀತಾರೆ. ಇಲ್ಲೊಂದು ಗುಹೆ ಇದೆ, ಆ ಗುಹೆ ಒಳಗೆ ಕಣ್ಣುವ ಋಷಿಗಳು ತಪಸ್ಸು ಮಾಡಿದರು ಅಂತ ಒಂದು ನಂಬಿಕೆ. ಇಲ್ಲಿ ಗವಿಮಠ ಮತ್ತು ಕೆಲವು ಐತಿಹಾಸಿಕ ದೇವಾಲಯಗಳು ಸಹ ಇದೆ. ಇದು ಪ್ರಾಮುಖ್ಯತೆ ಏನು ಅಂತಂದ್ರೆ, ಚಿತ್ರದುರ್ಗ ಆಳ್ತಾ ಇದ್ದಂತಹ ಚಿತ್ರದುರ್ಗದ ಪಾಳೆಗಾರರು ಈ ಒಂದು ಕೋಟೆಯನ್ನ ಕಟ್ಟಿಸಿದ್ರು. ಅದರಲ್ಲೂ ಚಿಕ್ಕಣ್ಣ ನಾಯಕ ಅಂತಕ್ಕಂತ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂತ ಪಾಳೆಗಾರ ಕ್ರಿಸ್ತಶಕ 1676 ಇದನ್ನ ಕಟ್ಟಿಸ್ದ. ಅವನು ಬಹಳ ಶೂರನಾಗಿದ್ದ. 10 ವರ್ಷಗಳ ಕಾಲ ಚಿತ್ರದುರ್ಗದ ಒಬ್ಬ ಅಧಿಪತಿಯಾಗಿದ್ದ ಅವನು. ಅವನ ಕಾಲದಲ್ಲಿ ಈ ಚಿತ್ರದುರ್ಗದ ಕೋಟೆ ಬಹಳ ಬಲಿಷ್ಠಗೊಂಡಿತ್ತು. ರಾಜ್ಯ ರಕ್ಷಣೆಗೆ ಹೆಚ್ಚು ಗಮನ ನೀಡಬೇಕು ಅಂತ ಅವನ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರವಾಗಿ ತನ್ನ ರಾಜ್ಯದ ಗಡಿಗಳನ್ನ ಭದ್ರಗೊಳಿಸೋದಕ್ಕೋಸ್ಕರವಾಗಿ ಕಣ್ಣು ಕುಪ್ಪೆಯನ್ನು ಆಯ್ಕೆ ಮಾಡ್ಕೊಂಡ. ಅದಕ್ಕೆ ಕಾರಣನೂ ಇದೆ, ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ ಅಂತ. ಯಾಕೆಂದ್ರೆ ಕೋಟೆ ಕಟ್ಟಿಸೋದಕ್ಕೆ ಬೇಕಾಗಿರ್ತಕ್ಕಂಥ ನೈಸರ್ಗಿಕ ಪರಿಸರ ಬಹಳ ಅವಶ್ಯಕ. ಆ ದೃಷ್ಟಿಯಲ್ಲಿ ಕಣ್ಣು ಕುಪ್ಪೆ ಎನ್ನುವ ಹಳ್ಳಿ ನೈಸರ್ಗಿಕ ಕಲ್ಲು ಬೆಟ್ಟಗಳನ್ನು ಹೊಂದಿದ್ದು ಶತ್ರುಗಳ ದಾಳಿಯಿಂದ ರಕ್ಷಣೆ ಪಡೆಯೋದಕ್ಕೆ ಬಹಳ ಅನುಕೂಲವಾಗಿತ್ತು. ಅದನ್ನೇ ಬಳಸ್ಕೊಂಡು ಇಲ್ಲೊಂದು ಭದ್ರವಾದ ಕೋಟೆಯನ್ನ ನಿರ್ಮಿಸಿದ್ರೆ ತಮ್ಮ ಆಳ್ವಿಕೆಯ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಅಂತ ನಿರ್ಧರಿಸಿ ಚಿಕ್ಕಣ್ಣ ನಾಯಕರು ಇಲ್ಲೊಂದು ಕೋಟೆಯನ್ನ ನಿರ್ಮಿಸಿದ್ರು. ಅದಕ್ಕೋಸ್ಕರ ಇದನ್ನ ಕಿಲಾ ಕಣ್ಣುವ ಕೋಟೆ ಅಂತಾನು ಕರೀತಾರೆ. ಈ ಕೋಟೆ 3 ಸಣ್ಣ ಬೆಟ್ಟಗಳ ಸಾಲನ್ನ ಹೊಂದಿದ್ದು ಅಲ್ಲಿರುವ ನೈಸರ್ಗಿಕ ಕಲ್ಲುಗಳನ್ನೇ ಬಳಸಿಕೊಂಡು ಹೊರಸುತ್ತಿನ ಗೋಡೆಯನ್ನ ನಿರ್ಮಿಸಿದ್ದಾರೆ. ಇದಕ್ಕೆ 2 ಬೃಹತ್ ದ್ವಾರಗಳಿದ್ದು ಅವುಗಳ ಮೇಲೆ ಕಲ್ಲಿನ ಸುಂದರ ಕೆತ್ತನೆಯ ಕೆಲಸಗಳನ್ನ ಮಾಡಲಾಗಿದೆ. ಭವ್ಯ ಪ್ರವೇಶ ದ್ವಾರಗಳ ಬಾಗಿಲ ಕೀಲುಗಳು ಇಂದಿಗೂ ಸಹ ಆಕರ್ಷಕವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈಗೆಲ್ಲ ಮಳೆ ಕೊಯ್ಲು ಅಂತಂದು ನಾವು ಕೇಳ್ತೀವಿ. ಹಿಂದಿನ ಕಾಲದಲ್ಲಿ ಇಲ್ಲಿ ಮಳೆ ಕೊಯ್ಲುವಿನಿಂದ ನೀರನ್ನ ಸಂಗ್ರಹಿಸಿ 10ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ಮತ್ತು ಕೊಳಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಆ ನೀರನ್ನ ಎಲ್ಲ ನಾಗರಿಕರ ಬಳಕೆಗೆ ಹಿಂದೆ ಒದಗಿಸ್ತಾ ಇದ್ರು. ಮೊದಲು ಇಲ್ಲಿಯೇ ಕೋಟದ ಆವರಣದೊಳಗೆ ಜಗಳೂರು ಪಟ್ಟಣ ಇತ್ತು ಅಂತ ಹೇಳ್ತಾರೆ. ಆ ನಂತರದಲ್ಲಿ ಜನ ಈ ಕೋಟೆಯಿಂದ ಹೊರಬಂದು ಹೊಸ ಹೊಸ ಊರುಗಳನ್ನ ನಿರ್ಮಿಸಿಕೊಂಡ್ರು ಅಂತ ಗೊತ್ತಾಗುತ್ತೆ. ಹೀಗಾಗಿ ಇದೊಂದು ಸಣ್ಣ ಹಳ್ಳಿಯಾಗಿ ಮಾರ್ಪಾಟಾಗಿದೆ. ಅಂತ ಒಂದು ಹಳ್ಳಿ ಈಗ ಜಗಳೂರು ತಾಲೂಕು ಕೇಂದ್ರವಾಗಿ ಬೆಳೆದಿರತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈ ಕೋಟೆಯ ಆವರಣದಲ್ಲಿ ಅನೇಕ ವೀರಗಲ್ಲುಗಳು ಮತ್ತು ಶಿಲಾಶಾಸನಗಳು ದೊರೆತಿದೆ. ಚಿತ್ರದುರ್ಗದ ಪಾಳೆಗಾರರ ನಂತರ ಈ ಕೋಟೆ ವಿಜಯನಗರದ ಆಡಳಿತಕ್ಕೆ ಬಂತು. ಚಿತ್ರದುರ್ಗದ ರಕ್ಷಣೆಗೆ ಈ ಕೋಟೆ ವಜ್ರಕಾಯವಾಗಿತ್ತು. ಬೆಟ್ಟದ ಮೇಲಿಂದ ನಿಂತು ನೋಡಿದರೆ ಸುತ್ತಲೂ ಕಾಣುವ ನೈಸರ್ಗಿಕ ಸೌಂದರ್ಯ ಮೂಕ ವಿಸ್ಮಿತರನ್ನಾಗಿ ಮಾಡದಂತೂ ಸಹಜ. ಅನೇಕ ಪ್ರಕೃತಿ ಪ್ರೇಮಿಗಳು, ಚಾರಣ ಪ್ರಿಯರು ಇಲ್ಲಿಗೆ ಆಗಾಗ ಭೇಟಿ ನೀಡಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ಆರಾಮವಾಗಿ ಕಾಲ ಕಳೀತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದೊಂದು ಪುಟ್ಟ ಚಾರಣ ಆಗಿರೋದ್ರಿಂದ ಎಲ್ಲರೂ ಸಹ ಇಲ್ಲಿ ಚಾರಣ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಈ ಬೆಟ್ಟ ಪ್ರದೇಶದಲ್ಲಿ ಕರಡಿಗಳ ಸಂಚಾರ ಹೆಚ್ಚಾಗಿದೆ. ಅದರಿಂದ ಇಲ್ಲಿ ಚಾರಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈ ಒಂದು ಕೋಟೆ ಜಗಳೂರಿನಿಂದ ಕೇವಲ 4 ಮೈಲಿ ದೂರದಲ್ಲಿದೆ. ಚಿತ್ರದುರ್ಗ ಜಗಳೂರಿನ ಮಾರ್ಗದಲ್ಲಿ ಇರ್ತಕ್ಕಂಥದ್ದು. ಉತ್ತಮ ಸಾರಿಗೆ ವ್ಯವಸ್ಥೆ ಇದೆ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇದನ್ನ ಅಧಿಕೃತ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರಿಸಿ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಇಲ್ಲಿ ಕೈಗೊಂಡಿದ್ದಾರೆ. ವಾರಾಂತ್ಯದಲ್ಲಿ ಪ್ರವಾಸ ಕೈಗೊಂಡು ಇಲ್ಲಿನ ಸ್ಥಳಗಳ ವೀಕ್ಷಣೆ ಮಾಡುವುದರಿಂದ ಮನಸ್ಸಿಗೆ ಉಲ್ಲಾಸ ದೊರೆಯುತ್ತೆ. ಆಮೇಲೆ ಐತಿಹಾಸಿಕವಾಗಿರ್ತಕ್ಕಂಥ ಕೆಲವು ಸಂಗತಿಗಳು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಇಲ್ಲಿ ಒಂದು ಸುಂದರವಾದ ಗವಿಮಠ ಇದೆ. ಈಗ ಅದೊಂದು ಧಾರ್ಮಿಕ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದು ಉಜ್ಜಯಿನಿಯ ಶಾಖಾ ಮಠವಾಗಿದ್ದು ಇಲ್ಲಿ ಶಾಂತವಾದ ವಾತಾವರಣ ಇರೋದ್ರಿಂದ ಇದು ಪ್ರವಾಸಿಗರ ಒಂದು ನೆಚ್ಚಿನ ತಾಣ ಆಗಿದೆ. ಇಂಥ ಒಂದು ಸ್ಥಳಕ್ಕೆ ನೀವು ಏಕೆ ಭೇಟಿ ನೀಡಬಾರದು?
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
0: ಇನ್ನೊಂದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ವನ್ಯಜೀವಿ ಧಾಮ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿದೆ. ಈ ಸ್ಥಳನೂ ಸಹ ಜಗಳೂರು ತಾಲೂಕಿನಲ್ಲೇ ಇರತಕ್ಕಂಥದ್ದು. ಇದು ಅತ್ಯಂತ ಪ್ರಮುಖವಾದ ವನ್ಯಜೀವಿ ಧಾಮ ಆಗಿದೆ. ಸುಮಾರು 78 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿರತಕ್ಕಂಥ ಈ ಒಂದು ವನ್ಯಜೀವಿ ಧಾಮ ನಮ್ಮ ರಾಜ್ಯದ ಅಪರೂಪದ ವನ್ಯಜೀವಿ ಧಾಮ ಆಗಿದೆ. ಯಾಕೆ ಇದನ್ನು ಅಪರೂಪದ ವನ್ಯಜೀವಿ ಧಾಮ ಅಂತ ಕರಿತೀವಿ? ಬೇಕಾದಷ್ಟು ವನ್ಯಜೀವಿ ಧಾಮಗಳು ಇದೆಯಲ್ಲ ಅಂತ ಕೇಳ್ಬೋದು.

ಇಲ್ಲಿ ಎಲ್ಲಿಯೂ ಕಂಡು ಬರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜಿಂಕೆಗಳು ಇಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಜಿಂಕೆಗಳಿಗೆ 2 ಕೋಟಿ ಇರುತ್ತೆ, ಆದರೆ ಇಲ್ಲಿರ್ತಕ್ಕಂಥ ಜಿಂಕೆಗಳಿಗೆ

0: ಕುರಿ ಇರುವ ವನ್ಯಜೀವಿ ಧಾಮ ಆಗಿದೆ. ಈ ವನ್ಯಜೀವಿ ಧಾಮವನ್ನು 2011 ಸರ್ಕಾರ ಘೋಷಣೆ ಮಾಡಿತು. 2017 ಇದರ ಸುತ್ತಮುತ್ತಲು ಇರತಕ್ಕಂಥ 157 ಚದರ ಕಿಲೋಮೀಟರ್ ನಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿದ್ದಾರೆ. ಇದು ದಾವಣಗೆರೆಯಿಂದ 45 ಕಿಲೋಮೀಟರ್ ಮತ್ತು ಜಗಳೂರಿನಿಂದ 29 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಇದೊಂದು ವಿಶಿಷ್ಟವಾದ ಅಪರೂಪದ ವನ್ಯಜೀವಿ ಧಾಮ ಆಗಿರೋದ್ರಿಂದ ಇಂತಹ ಜಿಂಕೆಗಳನ್ನು ನೋಡೋದಕ್ಕೆ ನಾಡಿನ ಎಲ್ಲ ಕಡೆಯಿಂದನೂ ಸಹ ಜನ ಬರ್ತಾರೆ. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇರೋ ಹಾಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲ. ಏನಿದೆ ಅಂತಂದ್ರೆ ಒಣ ಹವೆ ಇರೋದ್ರಿಂದ ಅಲ್ಲಿ ಬರೀ ಕುರುಚಲು ಕಾಡನ್ನು ಮಾತ್ರ ನಾವು ಕಾಣಬಹುದು. ಆಮೇಲೆ ಯಥೇಚ್ಛವಾಗಿ ಹುಲ್ಲು ಬೆಳೆದಿರುತ್ತೆ. ಆಮೇಲೆ ಬಂಡೆಗಳಿಂದ ಕೂಡಿರತಕ್ಕಂತ ಒಂದು ಬೆಟ್ಟ ಪ್ರದೇಶ ಇದು. ಅದಕ್ಕೋಸ್ಕರವಾಗಿ ಇಲ್ಲಿ ಈ ರೀತಿ ಅಪರೂಪದ ಒಂದು ಜಿಂಕೆಗಳಿಗೆ ಇಲ್ಲಿ ಆಹಾರ ಬೇಕಾದಷ್ಟು ಸಿಗುತ್ತೆ, ತೊಂದರೆ ಇಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವು ಪ್ರಾಣಿಗಳು ಸಹ ಇಲ್ಲಿ ಕಂಡು ಬಂದಿದೆ. ಅದು ಕರಡಿಗಳು, ಚಿರತೆ, ತೋಳ, ಕಾಡಬೆಕ್ಕು, ಮುಳ್ಳಹಂದಿ, ನರಿ, ಇಂತಹ ಪ್ರಾಣಿಗಳನ್ನು ಸಹ ಇಲ್ಲಿ ನಾವು ಕಾಣಬಹುದು. ಅದು ಅಷ್ಟೇ ಅಲ್ಲ, ಅನೇಕ ಜಾತಿಯ ಹಕ್ಕಿಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ವಿಧ ವಿಧವಾಗಿರ್ತಕ್ಕಂಥ ಹಕ್ಕಿಗಳು, ಹಾರಾಡ್ತಕ್ಕಂಥ ಹಕ್ಕಿಗಳು, ಅವುಗಳ ಕಲರವ, ಅವುಗಳ ಒಂದು ಸೌಂದರ್ಯ ಇಲ್ಲಿನ ಪ್ರವಾಸಿಗಳಿಗೆ ಮನಸೆಳೀತಕ್ಕಂಥ ಒಂದು ದೃಶ್ಯ ಆಗಿದೆ. ಅದರಲ್ಲೂ ಮುಖ್ಯವಾಗಿ ವೈಟ್ ನೆಪ್ಡ್ ಟಿಟ್ ಅಂತಕ್ಕಂಥ ಹಕ್ಕಿಗಳು ಇಲ್ಲಿ ಕಂಡು ಬರುತ್ತೆ. ಇದು ಬಹಳ ಅಪರೂಪದ ಹಕ್ಕಿ, ಬೇರೆ ಕಡೆ ಸಿಗದೇ ಇರತಕ್ಕಂಥದ್ದು. ಇದರ ಜೊತೆಗೆ ಬಣ್ಣ ಬಣ್ಣದ ಚಿಟ್ಟೆಗಳು ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಹೋಗಬೇಕಾದ್ರೆ ಬೇಕಾದಷ್ಟು ಅನುಕೂಲತೆ ಇದೆ, ಬಸ್ಸಿನ ಅನುಕೂಲತೆಗಳಿದ್ದಾವೆ. ಸ್ವಂತ ವೆಹಿಕಲ್, ಸ್ವಂತ ಒಂದು ವಾಹನದಲ್ಲೂ ಸಹ ಇಲ್ಲಿಗೆ ಹೋಗ್ಬರ್ಬೋದು. ಬೆಳಿಗ್ಗೆ 6 ಸಂಜೆ 6 ಈ ವನ್ಯಜೀವಿ ಧಾಮ ಪ್ರವಾಸಿಗರಿಗೋಸ್ಕರವಾಗಿ ಸದಾ ತೆರೆದಿರುತ್ತೆ. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಇಲ್ಲಿ ಭೇಟಿ ನೀಡೋದಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಸಮಯ. ಇಲ್ಲಿಗೆ ಭೇಟಿ ನೀಡತಕ್ಕಂಥವರು ಮೊದಲು ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು, ಆಮೇಲೆ ಇಲ್ಲಿ ನೋಡೋದಕ್ಕೆ ಅವಕಾಶ ಉಂಟು. ಈ ಅರಣ್ಯ ಇಲಾಖೆಯ ಕಚೇರಿಗಳು ಜಗಳೂರಿನಲ್ಲೂ ಇದೆ, ದಾವಣಗೆರೆಯಲ್ಲೂ ಇದೆ. ಅಲ್ಲಿನ ಒಂದು ಅನುಮತಿಯನ್ನು ಪಡೆದು ಇಂತಹ ಒಂದು ಅಪರೂಪವಾಗಿರ್ತಕ್ಕಂಥ ವನ್ಯಜೀವಿ ಧಾಮವನ್ನು ನಾವು ಸಂದರ್ಶನ ಮಾಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ. ಇದನ್ನ ನೋಡೋದಕ್ಕೆ ನಾಡಿನಾದ್ಯಂತ, ದೇಶಾದ್ಯಂತ ಅನೇಕ ಜನ ಪ್ರವಾಸಿಗಳು ಬಂದು 4 ಕೊಂಬಿನ ಜಿಂಕೆಗಳನ್ನು ನೋಡಿ ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
0: ಇನ್ನು ಮುಂದೆ ಹರಿಹರಕ್ಕೆ ಹೋಗೋಣ. ಹರಿಹರ ಅಂದ ತಕ್ಷಣ ನಮಗೆ ದೇವಸ್ಥಾನ ಗೊತ್ತಾಗುತ್ತೆ. ಆ ದೇವಸ್ಥಾನದ ಜೊತೆಗೆ ಇನ್ನೊಂದು ಅಪರೂಪವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ, ಒಂದು ಚರ್ಚ್ ಇದೆ ಅಲ್ಲಿ. ಅದನ್ನ ಬ್ಯಾಸಲಿಕಾ ಆಫ್ ಅವರ್ ಲೇಡಿ ಆಫ್ ಹೆಲ್ತ್ ಚರ್ಚ್ ಅಂತ ಕರೀತಾರೆ. ಇದನ್ನು ಸರಳಗನ್ನಡದಲ್ಲಿ ಹೇಳಬೇಕು ಅಂದ್ರೆ ಆರೋಗ್ಯ ಮಾತೆಯ ಚರ್ಚ್ ಅಂತ ಕರೀತಾರೆ. ಇದು ಹರಿಹರ ಪಟ್ಟಣದಲ್ಲಿದೆ. ಇದನ್ನ ಕರ್ನಾಟಕದ ವೇಲಾಂಕಣ್ಣಿ ಅಂತಾನು ಸಹ ಕರೀತಾರೆ. ಏಕೆಂದ್ರೆ ಇಲ್ಲಿರ್ತಕ್ಕಂಥ ಮಾತೆ ಮೇರಿಯ ವಿಗ್ರಹಕ್ಕೆ ವಿಶೇಷವಾದ ಮಹತ್ವ ಇದೆ. ಅನಾರೋಗ್ಯ ಪೀಡಿತರು ಇಲ್ಲಿಗೆ ಬಂದು ಹರಸ್ಕೊಂಡ್ರೆ ರೋಗ ವಾಸಿಯಾಗುತ್ತೆ ಅಂತ ಒಂದು ನಂಬಿಕೆ. ಹೀಗಾಗಿ ಇಲ್ಲಿಗೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು ಇಲ್ಲಿ ಬಂದು ಹೋಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದರ ಒಂದು ಅಪರೂಪ ಏನು, ಇದರ ವೈಶಿಷ್ಟ್ಯತೆ ಏನು, ಎಲ್ಲಾ ರೀತಿಯಲ್ಲೂ ಒಂದು ಚರ್ಚ್ ಅಲ್ಲವಿದು ಅಂತ. ಆದರೆ ಈ ಇಗರ್ಜಿಯನ್ನ ಯಾವುದೇ ರಾಜನಾಗಲಿ, ಬ್ರಿಟಿಷ್ ಅಧಿಕಾರಿಯಾಗಲಿ ನಿರ್ಮಿಸಿಲ್ಲ ಇದನ್ನ. ಇದನ್ನ ನಿರ್ಮಿಸಿದ್ದು ಯಾರಪ್ಪ ಅಂತಂದ್ರೆ ಒಬ್ಬ ಬ್ರಾಹ್ಮಣ, ಒಬ್ಬ ವಿಪ್ರ ಈ ಒಂದು ಚರ್ಚ್ ಅನ್ನ ನಿರ್ಮಾಣ ಮಾಡಿದ. ಎಷ್ಟು ಆಶ್ಚರ್ಯ ಅಲ್ವಾ ಇದು. ಅದಕ್ಕೊಂದು ಐತಿಹ್ಯನೂ ಇದೆ. ಒಂದ್ಸರಿ ಒಬ್ಬ ಬ್ರಾಹ್ಮಣ ಹರಿಹರದ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ನೀರ್ನ ಕೊಚ್ಕೊಂಡು ಹೋಗ್ಬಿಡ್ತಾನು. ಇನ್ನೇನು ಅವ್ನು ಸತ್ತೆ ಅಂತಂದು ಅವನ ಭಾವನೆ ಅವನಿಗೆ, ನೀರಿನಲ್ಲಿ ಕೊಚ್ಕೊಂಡು ಹೋದ್ರೆ ಉಳಿಯೋದೆಲ್ಲಿ ಉಳಿಯೋಕ್ಕಾಗುತ್ತೆ. ಅವಾಗ ಅಕಸ್ಮಾತ್ ಆಗ ಅವನ ಕೈಗೆ ಒಂದು ಆಸರಿಯಾಗಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು ನೋಡಿದ್ರೆ ಏನಪ್ಪ ಕಲ್ಲು ಅಂತಂದ್ರೆ ಅದು ಮಾತೆ ಮೇರಿಯ ವಿಗ್ರಹ. ಅದು ಆ ವಿಗ್ರಹವನ್ನ ಹಿಡಿದು ಅವನು ತನ್ನ ಜೀವವನ್ನು ಉಳಿಸ್ಕೊಂತಾನೆ. ಆಮೇಲೆ ಅದನ್ನ ದಡಕ್ಕೆ ತಗೊಂಬರ್ತಾನ. ಅವನು ದಡಕ್ಕೆ ತಗೊಂಬಂದು ತನ್ನ ಪ್ರಾಣವನ್ನ ಉಳಿಸಿದ ಈ ವಿಗ್ರಹವನ್ನ ಇದನ್ನ ನಾನು ಎಲ್ಲರೂ ಇಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ನಾನು ಗೌರವವನ್ನ ಸಲ್ಲಿಸಬೇಕು ಅಂತಂದು ಆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಒಂದು ಸಣ್ಣ ಗುಡಿಯನ್ನ ಕಟ್ಟಿ ಅದರಲ್ಲಿ ಈ ಮಾತೆ ಮೇರಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ತನ್ನ ಕೃತಜ್ಞತೆಗಳನ್ನ, ತನ್ನ ಭಕ್ತಿಯನ್ನ ಅರ್ಪಿಸ್ತಾನೆ. ಇದನ್ನ 1833 ಫಾದರ್ ಫ್ರಾನ್ಸಿಸ್ ಗ್ಸೇವಿಯರ್ ಅಂತಕ್ಕಂಥ ಧರ್ಮಗುರುಗಳು ಇಲ್ಲಿ ಬರ್ತಾರೆ. ಇಲ್ಲಿ ಧರ್ಮಗುರುಗಳು ಬಂದಾಗ ಅವರಿಗೆ ಎಲ್ಲ ವಿಚಾರ ತಿಳಿಯುತ್ತೆ. ಮೇರಿ ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು ನದಿಯಲ್ಲಿ, ಅದನ್ನ ತಂದು

0: ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವನೊಬ್ಬ ಬ್ರಾಹ್ಮಣ ಅಂತಂದು ಅವರಿಗೆ ಒಂದು ಆಶ್ಚರ್ಯನೂ ಆಗುತ್ತೆ. ಅದಕ್ಕೆ ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಇಗರ್ಜಿಯನ್ನು ನಿರ್ಮಿಸಬೇಕು, ಒಂದು ಚರ್ಚನ್ನು ನಿರ್ಮಿಸಬೇಕು ಅಂತಂದು ಅಲ್ಲಿ ಅದೇ ಮೇರಿ ಮಾತೆಯ ವಿಗ್ರಹವನ್ನ ಸ್ಥಾಪನೆ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಚರ್ಚನ್ನು ನಿರ್ಮಿಸ್ತಾರೆ. ಆಮೇಲೆ ಅದು ಕಾಲ ಕಾಲಕ್ಕೆ ಭಕ್ತರ ಶ್ರದ್ಧೆ ಮತ್ತು ಧರ್ಮ ಗುರುಗಳ ಶ್ರಮದಿಂದ ಇಲ್ಲಿ ಭವ್ಯವಾದ ಬೃಹತ್ತಾದ ಒಂದು ಚರ್ಚ್ ನಿರ್ಮಾಣಗೊಂಡಿದೆ. ಫಾದರ್ ಎ ಜೋಸೆಫ್ ಅಂತಕ್ಕಂಥವರು ಭಕ್ತರ ಕಾಣಿಕೆಯಿಂದ ಆಕರ್ಷಕ ವಾಸ್ತುಶಿಲ್ಪದೊಂದಿಗೆ ಇಲ್ಲಿನ ವಿಶಾಲ ಚರ್ಚನ್ನ ಗೋಪುರ ಮತ್ತು ಸಭಾಂಗಣವನ್ನು ನಿರ್ಮಿಸಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಚರ್ಚ್ ಇದು. 2019 ಇದನ್ನು ಅಧಿಕೃತವಾಗಿ ಮೈನರ್ ಬ್ಯಾಸಲಿಕ ಅಂತ ಘೋಷಣೆ ಮಾಡಿದ್ದಾರೆ. ಹರಿಹರ ಪಟ್ಟಣದಲ್ಲಿ ಇರ್ತಕ್ಕಂಥ ಈ ಭವ್ಯ ಇಗರ್ಜಿಗೆ ನಾಡಿನಾದ್ಯಂತ ಇರುವ ಭಕ್ತರು ಬಂದು ಪೂಜೆ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಪ್ರತಿ ವರ್ಷ September 8 ಇಲ್ಲಿ ನಡೀತಕ್ಕಂತಹ ಮಾತೆ ಮೇರಿ ಜನ್ಮದಿನವನ್ನ ಅತ್ಯಂತ ಸಂಭ್ರಮದಿಂದ ಇಲ್ಲಿ ಆಚರಿಸ್ತಾ ಇದ್ದಾರೆ. ಅವತ್ತು ಸಹಸ್ರಾರು ಜನ ಇಲ್ಲಿ ಬಂದು ಸೇರಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಸಾರ್ಥಕತೆಯನ್ನು ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದು. ಇಂಥ ಒಂದು ಅಪರೂಪದ ಚರ್ಚು ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು.
1: ಮಾಗಿಲೋಳು ಕೈ ಮುಗಿದು ಒಳಗೆ
2: ಕೇಳಿದ್ರೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ತಿಳಿಸೋದಿದೆ ನಿಮಗೂ ಕೂಡ. ನಿಮ್ಮ ಜಿಲ್ಲೆಯ ಹತ್ತು ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.com ತಮ್ಮ ಊರಿನ ಮಾಹಿತಿಯನ್ನ ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೇನೆ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು, ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದ್ರೆ ಹತ್ತು ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇನೆ ಅಲ್ಲಿ ಏನೇನನ್ನ ನೋಡಬಹುದು, ಸುತ್ತಮುತ್ತಲು ಏನೇನನ್ನ ನೋಡಬಹುದು ಎನ್ನುವುದನ್ನೆಲ್ಲವನ್ನ ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ಬರೆದು ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
3: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:30:45.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ

0: ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮಲುಜ ಕಣ.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನವದೆಹಲಿಯಿಂದ ಇವಳಿಗೆ 8:30 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನದ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವಿಆರ್ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:05 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ನಾವು ಕೇಳುವ ರಸಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481527260 ಸನಿಗೆ ತಾವು ಸಂದೇಶವನ್ನು ಕಳಿಸಬಹುದು. 11 ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವೊಂದು ವಿಷಯ ಕೊಡ್ತೀವಿ, ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿನ ತಾವು ಕರೆ ಮಾಡೋದ್ರ ಮುಖಾಂತರ ನಮ್ಮೊಡನೆ ಹಂಚಿಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08282.

ಸ್ಟುಡಿಯೋ ಸಮಯ 7:34:15 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಎರಡು ದಿನಗಳ ಕರ್ನಾಟಕ ಭೇಟಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು ಸೀಷಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷಲ್ಸ್ ಅಧ್ಯಕ್ಷರಾದಂತಹ ಡಾ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದು ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ದಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನಿಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920ಕ್ಕೆ ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವಾರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾರ್ಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ

0: ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು, ಇದಕ್ಕಾಗಿ ಹಿಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ ಎಫ್ಐಎಚ್ ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲಿ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ದ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ದ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೋ ಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:46:05. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಉಪಾಸನೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ವಿಜಯ ನರಸಿಂಹ ಅವರು, ಸಂಗೀತ ವಿಜಯ ಭಾಸ್ಕರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಬೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳಿದ್ರೆ ಈ ಬೆಳಿಗ್ಗೆ 8:30 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನದ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವಿ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. ಇನ್ನು ಮುಂದೆ ಚಿತ್ರರಿತಿಗಳು ಕಾರ್ಯಕ್ರಮದಲ್ಲಿ ಆಲಿಸೋಣ. ಬಿಆರ್ ಛಾಯ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರ ದನಿಯಲ್ಲಿ ಕೇಳೋಣ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನು. ಶಿಶುನಾಳ ಶರೀಫರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಸಿ ಅಶ್ವಥ್.

ಕೆಳಗರೆ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಿದೆ. ನಾವು ಕೇಳುವ ರಸಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ತಾವು ಸಂದೇಶವನ್ನು ಕಳಿಸಬಹುದು. ಹಾಗೆಯೇ 11 ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಮಳೆ. ಮಳೆಗೆ ಸಂಬಂಧಿಸಿದ ಸುಮಾರು ನಕ್ಷತ್ರಗಳಿದ್ದಾವೆ ಮತ್ತು ಒಂದೊಂದು ಮಳೆಗೂ ಒಂದೊಂದು ಕಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಆ ಮಳೆಗೆ ಸಂಬಂಧಿಸಿದ ವಿಚಾರಧಾರೆಗಳು, ನೀವು ತಿಳಿದಂತೆ ಮಳೆಯ ಬಗ್ಗೆ ವಿವರವನ್ನು ನಮ್ಮೊಡನೆ ಹಂಚಿಕೊಳ್ಬೋದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಶೀಟ್ ಕೋಡ್ ಸಂಖ್ಯೆ 08282. ಗಮನಿಸಿ, ಈ ಕಾರ್ಯಕ್ರಮ ಈ ಬೆಳಗ್ಗೆ 11 ಗಂಟೆಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮ ಮೂಡಿಬರಲಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸ್ವರಕಲ್ಪ ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಚಿತ್ರ ಭಕ್ತ ಜ್ಞಾನದೇವ, ಗಾಯಕರು ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9:05ಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಸಮಯ ಆಗ್ತಾ ಇದೆ 8 ಗಂಟೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸನ್ನು ಕೇಳುವಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನ ಕುರಿತು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ವಿ ಆರ್ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನಿ.
1: ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಾಣಿಕೆ ವಿರೋಧಿ ದಿನ ಈ ವಿಷಯವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ವೈ ಆರ್ ರಾಜಶೇಖರ್ ಇವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ತೆ.
1: ಮೊದಲನೇದಾಗಿ ಈ ದಿನದ ಮಹತ್ವ ಏನು ಸರ್?
2: 1987 WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಡೀ ಪ್ರಪಂಚದಲ್ಲಿ ಇವರು ಈ ಡ್ರಗ್ ಅಬ್ಯೂಸ್, ಮಾದಕ ವಸ್ತುಗಳಿಗೆ ಅವಲಂಬಿತಗೊಳ್ಳುವರು ಮತ್ತು ಇಲಿಸಿಟ್ ಡ್ರಗ್ ಟ್ರಾಫಿಕಿಂಗ್ ಅಂದ್ರೆ ಅಕ್ರಮ ಸಾಗಾಣಿಕೆ, ಇದರ ವಿರುದ್ಧವಾಗಿ ಒಂದು ದಿನವನ್ನು ಆಚರಿಸಬೇಕು ಅಂತ June 26 ನಿಗದಿಪಡಿಸಿರ್ತಾರೆ. ಈ June 26 ಪ್ರತಿ ವರ್ಷ ನಾವು ಒಂದೊಂದು ಘೋಷಣೆ ಸ್ಟೇಟ್ಮೆಂಟ್ ಒಂದಿಗೆ ಇದನ್ನ ಆಚರಿಸಿಕೊಳ್ತಾ ಬರೆದಿರ್ತೀವಿ. ಉತ್ತಮ ಆರೈಕೆಗಾಗಿ ಉತ್ತಮ ಜ್ಞಾನ ಅಂತ. ಇದರ ಅರ್ಥ ಏನು ಅಂದ್ರೆ, ಈಗ ಈ ಮಾದಕ ವಸ್ತುಗಳಿಗೆ ಅವಲಂಬಿತರಾಗಿರುವಂತವರು ಇವರುಗಳಿಗೆ ಆರೈಕೆ ಮಾಡಿ ಇದರಿಂದ ಹೊರತರತಕ್ಕಂಥದ್ದು, ಆದರೆ ಆರೈಕೆ ಮಾಡಲಿಕ್ಕೆ ಇದರ ಬಗ್ಗೆ ಸಮಾಜದಲ್ಲಿ ಎಲ್ಲರಲ್ಲಿ ಇದರ ಬಗ್ಗೆ ಅರಿವಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳಿ. ಈ ಆರೈಕೆ ಮತ್ತು ಜ್ಞಾನ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಈ ಎರಡರ ಅವಶ್ಯಕತೆ ತುಂಬಾ ಇದೆ. ಈ ಎರಡೂ

0: ಇದ್ರೇನೆ ನಾವು ಉತ್ತಮವಾಗಿ ಒಬ್ಬ ವ್ಯಕ್ತಿಯನ್ನ ಈ ವ್ಯಸನದಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ವ್ಯಸನದ ಬಗ್ಗೆ ಚರ್ಚಿಸೋದಕ್ಕಿಂತ ಮುಂಚೆ ನಾವು ಮಾದಕ ವಸ್ತುಗಳಂದ್ರೆ ಏನು, ಇದರಲ್ಲಿ ಬೇರೆ ಬೇರೆ ವಿಧಗಳನ್ನ ಹೆಸರುಗಳನ್ನು ನಾವು ಕೇಳ್ತಾ ಇರ್ತೀವಿ, ಸೊ ಮಾದಕ ವಸ್ತು ಅಂತ ಯಾವ್ದನ್ನ ಕರೆಯಲಾಗುತ್ತೆ?
0: ಯಾವುದೇ ಒಂದು ವಸ್ತು ತಾತ್ಕಾಲಿಕ ಸುಖಕ್ಕಾಗಿ, ತಾತ್ಕಾಲಿಕ ಒಂದು ಖುಷಿಗಾಗಿ ಮನುಷ್ಯ ಅದರ ಮೇಲೆ ಅವಲಂಬಿತನಾಗುವಂತ ಸಾಧ್ಯತೆ ಉಳ್ಳ ವಸ್ತು, ಅಂತ ವಸ್ತುಗಳನ್ನ ನಾವು ಮಾದಕ ವಸ್ತು ಅಂತ ಕರಿಬಹುದು. ಈಗ ಮಾದಕ ವಸ್ತುಗಳಲ್ಲಿ ಈಗ ನೀವು ಏನೇನೆಲ್ಲ ಇದೆ ಅಂತ ಕೇಳಿದ್ದೀರಾ, ಆದ್ರೆ ಇದನ್ನ ನಾವು ಮೂರು ಭಾಗದಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಮೂರು ಭಾಗದಲ್ಲಿ ಅಂದ್ರೆ ಈಗ ಕೆಲವೊಂದು ವಸ್ತುಗಳು ಸರ್ಕಾರದ ಪರ್ಮಿಷನ್ ಹೊಂದಿರುವಂತ ವಸ್ತುಗಳು, ಅಂದ್ರೆ ಉದಾಹರಣೆಗೆ ಈಗ ತಂಬಾಕು ಇರ್ಬೋದು, ಸಿಗರೆಟ್ ಗಳಿರ್ಬೋದು ಮತ್ತು ಮದ್ಯಪಾನ ಇರ್ಬೋದು, ಈ ಮೂರು ಸರ್ಕಾರದಿಂದನೇ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದನ್ನ ಒಂದು ಭಾಗದಲ್ಲಿ ಇಡ್ತೀವಿ. ಇನ್ನೊಂದು ಭಾಗದಲ್ಲಿ ಇಲಿಸಿಡ್ ಡ್ರಗ್ಸ್ ಅಂತ ನಾವೇನ್ ಹೇಳ್ತೀವಿ, ಅಕ್ರಮ ವಸ್ತುಗಳು ಅಂತ ಹೇಳಿ, ಇದು ಸರ್ಕಾರಕ್ಕೆ ವಿರುದ್ಧವಾಗಿ ಅಕ್ರಮವಾಗಿ ನಮ್ಮ ಸಮಾಜದಲ್ಲಿ ಹರಿದಾಡ್ತಿರುವಂತ ವಸ್ತುಗಳು. ಇದರಲ್ಲಿ ಯಾವ್ಯಾವ್ದೆಲ್ಲ ಸೇರುತ್ತೆ ಅಂದ್ರೆ ಈಗ ಗಾಂಜಾ, ಮತ್ತೆ ಸುಮಾರು ಡ್ರಗ್ಸ್, ಕೊಕೇನ್, ಮತ್ತೆ ಆಂಫಿಟಮಿನ್ಸ್ ಅಂತ ಒಂದು ಗ್ರೂಪ್ ಬರ್ತದೆ, ತದನಂತರ LSD, MDMA, ಎಕ್ಸ್ಟಸಿ, ಈ ತರ ಹಲವಾರು ಡ್ರಗ್ಸ್ ಇದೆ, ಹೆರಾಯಿನ್, ಅಫೀಮ್, ಇದೆಲ್ಲ ಅಕ್ರಮ ವಸ್ತುಗಳು. ಈ ಎರಡು ಗುಂಪುಗಳನ್ನ ಹೊರತುಪಡಿಸಿ ಮತ್ತೊಂದು ಗುಂಪಿದೆ, ಈ ಗುಂಪು ಬಂದು ನಮ್ಮ ದಿನನಿತ್ಯದ ಅವಶ್ಯಕ ವಸ್ತುಗಳು ಹಾಗೂ ಅವಶ್ಯಕ ಮೆಡಿಸಿನ್ಸ್ ಏನಿರ್ತದೆ ಇದರಲ್ಲಿ, ಇಂಥ ಅವಶ್ಯಕ ವಸ್ತುಗಳು ಡೈಲಿ ಯೂಸ್ ಅಲ್ಲಿ ಬರುವಂತ ಅವಶ್ಯಕ ವಸ್ತುಗಳು, ಉದಾಹರಣೆಗೆ ಈ ಫೆವಿ ಬಾಂಡ್, ವೈಟ್ನರ್, ಶೂ ಪಾಲಿಶ್, ಇಂಥದನ್ನೆಲ್ಲ ಸೇವಿಸ್ತಕ್ಕಂಥದ್ದು ಇದೆ. ಅದನ್ನು ಬಿಟ್ಟು ಎಸೆನ್ಶಿಯಲ್ ಮೆಡಿಕಲ್ ಡ್ರಗ್ಸ್ ಅಂದ್ರೆ ಇದರಲ್ಲಿ ಸೆಡೇಟಿವ್ಸ್ ಮತ್ತು ಹಿಪ್ನಾಟಿಕ್ಸ್ ಅಂತ ಅಂತೀವಿ, ಮತ್ತು ಭರಿಸುವಂತ ಪದಾರ್ಥಗಳು, ಅದನ್ನ ಸಾಕಷ್ಟು ರೀತಿಯಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಬಳಸಲಾಗುತ್ತೆ. ಅದನ್ನ ಕೂಡ ಇಲ್ಲಿಗಲ್ ಆಗಿ ಔಷಧಿ ಅಂಗಡಿಗಳಿಂದ ಪರ್ಚೇಸ್ ಮಾಡಿ ಅದನ್ನ ಬಳಸಿ ಅದಕ್ಕೆ ಅವಲಂಬಿತರಾಗ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಇದನ್ನೆಲ್ಲ ತಡೀಲಿಕ್ಕೆ ತುಂಬಾನೇ ಹೊಸ ಕಾನೂನುಗಳನ್ನ ತಂದಿದೆ, ಈ ತರ ಡ್ರಗ್ಸ್ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರದು ಅಂತ ತಂದಿದೆ. ಕೆಲವೊಂದು ಡ್ರಗ್ಸ್ ಅಡಿಕ್ಟ್ ಆಗುವಂತ ಡ್ರಗ್ಸ್, ಅವಲಂಬಿತರಾಗುವಂತ ಏನು ದ್ರವ್ಯಗಳಿರುತ್ತೆ, ಅದಕ್ಕೆ ಮೂರು ಪ್ರಿಸ್ಕ್ರಿಪ್ಷನ್ ಅಂತ ಮಾಡಿರ್ತಾರೆ. ಒಂದು ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಯಾರಿಗೆ ಕೊಟ್ಟಿದ್ದೀನಿ ಅಂತ ತನ್ನ ಫೈಲ್ ನಲ್ಲಿ ಇಡಬೇಕು, ಇನ್ನೆರಡು ಪ್ರಿಸ್ಕ್ರಿಪ್ಷನ್ ಪೇಷಂಟ್ ಕೈಲಿ ಕೊಡ್ತಾರೆ, ಒಂದು ಪ್ರಿಸ್ಕ್ರಿಪ್ಷನ್ ಔಷಧಿ ಅಂಗಡಿಯವರು ಯಾರಿಗೆ ನಾವು ಇದನ್ನ ನೀಡಿದ್ದೀವಿ ಅಂತ ಅವ್ರ ಫೈಲ್ ನಲ್ಲಿ ಇಡಬೇಕು, ಒಂದು ಪ್ರಿಸ್ಕ್ರಿಪ್ಷನ್ ಪೇಷಂಟ್ ಹತ್ತಿರ ಇರಬೇಕು, ಯಾಕೆಂದ್ರೆ ಅದು ಯಾವಾಗ ತಗೊಳ್ಬೇಕು ಏನು ಅಂತ ಅವನ ಹತ್ರ ಇರಬೇಕು. ಮತ್ತೆ ಈ ಪ್ರಿಸ್ಕ್ರಿಪ್ಷನ್ ಒಂದು ಡೇಟ್ ಅಲ್ಲಿ ಇಶ್ಯೂ ಮಾಡಿ ಅದರ ಮೇಲೆ ಸೀಲ್ ಹಾಕಿ ಕೊಡ್ತಾರೆ, ಮತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ ಕೊಡ್ಲಿಕ್ಕಿಲ್ಲ. ಈ ತರ ಸುಮಾರು ಕ್ರಮಗಳನ್ನ ಕೈಗೊಂಡಿದ್ದಾರೆ, ಆದರೂ ಸಮಾಜದಲ್ಲಿ ಇದನ್ನೆಲ್ಲ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಾಫ್ ಸಿರಪ್ ಕೂಡ ಬಳಸ್ತಾರೆ, ಎಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀರ ಇದನ್ನ, ಕೊರೆಕ್ಸ್ ಕಾಫ್ ಸಿರಪ್ ಅಂತ ಹೇಳಿ.
1: ಡಾಕ್ಟರ್, ಈಗ ಈ ರೀತಿಯಾದಂತಹ ಮಾದಕ ವಸ್ತುಗಳಿಗೆ ಬಲಿಯಾಗುವಂತಹದ್ದನ್ನ ನಾವು ನೋಡ್ತಾ ಇದೀವಿ, ಯಾಕೆ ಇದರ ಚಟ ಬೆಳೆಯುತ್ತೆ, ಕಾರಣ ಏನು ಇದಕ್ಕೆ?
0: ಮಾದಕ ವಸ್ತುಗಳ ಚಟ ಬೆಳೆಯೋದಕ್ಕೆ ಹಲವಾರು ಕಾರಣಗಳಿದೆ. ನೀವೆಲ್ಲ ಸಾಕಷ್ಟು ನೋಡಿರುವಂತೆ ಇದು ನಗರಗಳಲ್ಲಿ ಜಾಸ್ತಿ, ಹಳ್ಳಿಗಳಲ್ಲಿ ಕಡಿಮೆ, ಇದನ್ನ ಗಮನಿಸಿರ್ತೀರಾ. ನಗರಗಳಲ್ಲಿ ಬರ್ತಕ್ಕಂತ ಜನ ಇವರೆಲ್ಲ ಕಾಂಪಿಟೇಟಿವ್ ಆಗಿರ್ತಾರೆ, ಅಂದ್ರೆ ನಾವೇನೋ ಅಚೀವ್ ಮಾಡಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು, ದುಡಿಬೇಕು, ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಹೋಗ್ಬೇಕು, ಮಾರ್ಕ್ಸ್ ತೆಗಿಬೇಕು, ಈ ತರ ಮೈಂಡ್ ಸೆಟ್ ಇರೋರೇ ನಗರಗಳಿಗೆ ಬರುವಂತದ್ದು. ಈ ಕಾಂಪಿಟೇಟಿವ್ ಲೈಫ್ ಅಲ್ಲಿ ಈ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರ್ತದೆ, ಹಾಗೆ ನಗರಗಳಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ, ಅಂದ್ರೆ ಈ ಹಳ್ಳಿಗಳಲ್ಲಿ ಇವೆಲ್ಲ ಸಿಗೋದು ಕಷ್ಟ ಇರ್ತದೆ, ಆ ನಗರಗಳಿಗೆ ಬಂದಾಗ ಇದೆಲ್ಲ ಸಿಗೋದು ಜಾಸ್ತಿ. ಮತ್ತೆ ಇಂದಿನ ಮಾಧ್ಯಮಗಳು, ಉದಾಹರಣೆಗೆ ಈಗ ಬರ್ತಾ ಇರುವಂತ ಸಿನಿಮಾಗಳಿರ್ಬೋದು, ಸಿನಿಮಾಗಳಲ್ಲಿ ಕುಡಿತದ ಬಗ್ಗೆನೆ ಹಾಡುಗಳು ಮಾಡಿ ಹಾಡುವಂತದ್ದು, ಮತ್ತೆ ಎಲ್ಲಾ ಮಾದಕ ಪದಾರ್ಥಗಳ
1: ಬಳಸುವಿಕೆಯನ್ನು
0: ಅದನ್ನೆಲ್ಲ ಸಿನಿಮಾಗಳಲ್ಲಿ ತೋರಿಸುವುದು, ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಇದೆಲ್ಲ ಲೈಫ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ, ಜೀವನವನ್ನ ಖುಷಿಯಾಗಿ ಅನುಭವಿಸ್ಲಿಕ್ಕೆ ಇದೆಲ್ಲ ಒಂದೊಂದು ದಾರಿ ಅನ್ನೋ ತರ ಐಡಿಯಲೈಸ್ ಮಾಡ್ಕೋತಾ ಇದ್ದಾರೆ. ಇದರಿಂದಾನು ಸಮಾಜ ಕೆಡ್ತಾ ಇದೆ. ಕಾಂಪಿಟೇಟಿವ್ನೆಸ್, ಸ್ಟ್ರೆಸ್ ಇಂದ ರಿಲೀವ್ ಆಗಕ್ಕೆ ಒಂದು ಸಾರಿ ಇದನ್ನ ಬಳಸ್ತಾರೆ, ಅವರಿಗೆ ಅರಿವಿಲ್ಲದ ಹಾಗೆ ಅವರು ಆ ನಶೆಗೆ ಸಿಲುಕಿ ಬಿಡ್ತಾರೆ. ಹಾಗಾಗಿ ಈ ಕಾಂಪಿಟೇಟಿವ್ನೆಸ್ ಇದೆಲ್ಲ ಬೆಳೀತಾ, ಈ ತಪ್ಪು ಮಾದರಿಗಳನ್ನ ಮಕ್ಕಳಿಗೆ ನಾವು ನೀಡ್ತಾ ಈ ಅಡಿಕ್ಷನ್ ಅನ್ನೋದು, ಅವಲಂಬನೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ.
1: ನಾವು ಹಾಗೆ ಗಮನಿಸಿದ್ರೆ ಈಗ ಹದಿಹರೆಯದವರು ಸಾಮಾನ್ಯವಾಗಿ ಆ ಪ್ರಾಯ ಏನಿರುತ್ತೆ ವಯಸ್ಸು, ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ, ಹಾಗೇನೆ ರೀಸನಿಂಗ್ ಕೂಡ ಬೆಳೆದಿರುತ್ತೆ, ಬೆಳೆಯುವಂತಹ ವಯಸ್ಸು ಅದು. ಆ ಸಂದರ್ಭದಲ್ಲಿ ಹೆಚ್ಚಿನವರು ಅಡಿಕ್ಷನ್ ಗೆ ಒಳಗಾಗುವುದನ್ನು ನೋಡ್ತಾ ಇದ್ದೇವೆ, ಇದಕ್ಕೆ ಏನಾದ್ರೂ ಕಾರಣ ಇದೆಯಾ?
0: ಹೌದು, ಇದಕ್ಕೆ ಕಾರಣ ಅಷ್ಟೇ, ಅಲ್ಲಿವರೆಗೂ ಅವರು ಸ್ವತಂತ್ರ ಜೀವನವನ್ನ ಹೊಂದಿರಲ್ಲ, ಅವರಿಗೆ ತಂದೆ ತಾಯಿಯ ಒಂದು ಸುಪರ್ದಿನಲ್ಲೇ ಬೆಳಿಬೇಕಾಗಿರುತ್ತೆ. ಸ್ವತಂತ್ರ ಬಂದ ತಕ್ಷಣ ಪಕ್ಷ

0: ಕೃಷಿಗೆ ಹಾರ್ಬೇಕು ಅನ್ಸುತ್ತೆ. ಹಾಗೆ ಈ ಮಕ್ಕಳಿಗೆ ನಾನು ಸಮಾಜದಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನೋಡ್ಬೇಕು, ಖುಷಿಯಿಂದ ಮೆರೆದಾಡಬೇಕು, ಜೀವನವನ್ನ ಸವಿಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥದ್ದು ಸಹಜ. ಆದ್ರೆ ಈ ಜೀವನವನ್ನ ಖುಷಿಯಿಂದ ಸವಿಲಿಕ್ಕೆ ಮಾದಕ ವಸ್ತುಗಳೊಂದೇ ದಾರಿಯಲ್ಲ. ನೀನು ಯೋಗಾಸನದಲ್ಲಿ ತೊಡಿಬಹುದು, ನಾವು ಮಾಡೋ ಪ್ರತಿ ಕರ್ಮದಲ್ಲೂ ಪ್ರತಿ ಕೆಲಸದಲ್ಲೂ ನಮ್ಮ ಮೈಂಡ್ ಅಲ್ಲಿ ನಾವು ಮಾದಕ ದ್ರವ್ಯ ಸೇರಿಸಿದ್ರೇನು ಡೋಪಮಿನ್ ಅನ್ನೋ ಒಂದು ವಸ್ತು ರಿಲೀಸ್ ಆಗ್ತದೆ, ಅದರಿಂದ ನಮಗೆ ಖುಷಿ ಆಗ್ತದೆ. ನಾವು ಶ್ರಮ ಪಟ್ಟು ಕೆಲಸ ಮಾಡಿ ಕೆಲಸವನ್ನ ಮುಗಿಸಿದ ತಕ್ಷಣನೂ ಅದೇ ಡೋಪಮಿನ್ ರಿಲೀಸ್ ಆಗ್ತದೆ, ಎರಡರಲ್ಲೂ ಖುಷಿ ಇದೆ. ಆದರೆ ಸಮಾಜದಲ್ಲಿ ಮಾದರಿಯಾಗಿರುವಂತದ್ದು ಈಗ ನೀವು ಯಾವುದೇ ಮೀಡಿಯಾ ತಗೊಂಡ್ರು ಎಲ್ಲದರಲ್ಲೂ ಪಬ್ಗಳು, ಬಾರ್ಗಳು, ಡ್ಯಾನ್ಸ್ಗಳು, ಡಿಸ್ಕೋಟೆಕ್ಗಳು ಇದನ್ನ ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಇವರಿಗೆಲ್ಲ ಓ ಇದು ಮಾಡಿದ್ರೇನೆ ಜೀವನ ಖುಷಿ, ನಾವು ಎಂಜಾಯ್ ಮಾಡ್ತಾ ಇರೋದು, ಇಲ್ಲ ಅಂದ್ರೆ ನಾವು ಚೆನ್ನಾಗಿ ಖುಷಿಯಾಗಿ ಬದುಕ್ತಾ ಇಲ್ಲ ಅನ್ನೋ ಒಂದು ಭಾವನೆ ಅವರಲ್ಲೆಲ್ಲ ಬಂದು ಕೂತಿದೆ.
1: ಈಗ ಒಂದು ಬಾರಿ ಎರಡು ಬಾರಿ ಅವರು ಮಾದಕ ವಸ್ತುಗಳನ್ನ ತಗೋತಾರೆ, ನಂತರ ಅದು ಚಟವಾಗಿ ಬೆಳೆಯುತ್ತಾ ಹೋಗುತ್ತಲ್ಲ, ಇದಕ್ಕೆ ಏನು ಕಾರಣ?
0: ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಾ. ನಾವು ಈಗ ಬಳಸುವವರಿಗೂ ಚಟಕ್ಕೆ ತುತ್ತಾಗಿರೋರಿಗೂ ವ್ಯತ್ಯಾಸ ಮಾಡೋದಕ್ಕೂ ಇದೇ ತರ ಕೆಲವು ಪಾಯಿಂಟ್ಸ್ ಅನ್ನ ಇಟ್ಕೊಂಡಿರ್ತೀವಿ. ಸೊ ಉದಾಹರಣೆಗೆ ಏನಾಗುತ್ತೆ, ಮೊದಲನೇ ಸತಿ ಇವ್ರು ಸೇವನೆ ಮಾಡೋದು ಯಾರೋ ಒಬ್ಬ ಫ್ರೆಂಡ್ ಇಲ್ಲ ಯಾರೋ ಗೊತ್ತಿರೋರು ಎಲ್ಲೋ ಒಂದ್ ಕಡೆ ಅವಕಾಶ ಸಿಕ್ತು, ಅವರು ಇರ್ಲಿ ಒಂದ್ಸತಿ ಪ್ರಯತ್ನ ಮಾಡಿ ನೋಡು ಅಂತ ಅಂದ್ರು. ಇವರು ಅದರಲ್ಲಿ ಸ್ವಲ್ಪ ತಗೊಳ್ತಾರೆ, ಮದ್ಯಪಾನ ಆದ್ರೆ ಒಂದು ಪೆಗ್ ತಗೊಳ್ತಾರೆ. ಅವತ್ತು ಅವರಿಗೆ ಅದು ಚೆನ್ನಾಗ್ ಅನ್ಸುತ್ತೆ, ಫ್ರೆಂಡ್ಸ್ ಒಂದಿಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಬರ್ತಾರೆ. ಈಗ ಸ್ವಲ್ಪ ಒಂದು ವಾರ ಎರಡು ವಾರ ಬಿಟ್ಟು ಮತ್ತೆ ಈ ಮನಸ್ಸಲ್ಲಿ ಒಮ್ಮೆ ಖುಷಿ ಕಂಡ್ರೆ ನೀವು ಪುನಃ ಪುನಃ ನಿಮ್ಮ ಮನಸ್ಸು ಆ ಕಡೆಗೆ ಎಳೆಯೋದು ಸಹಜ. ಸೊ ಮತ್ತೆ ಹೋಗೋಣ ಅಲ್ಲಿಗೆ ಅಂತ ಅನ್ನಿಸುತ್ತಿವ್ರು, ಅನ್ನಿಸಿದಾಗ ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ವಾರಕ್ಕೊಮ್ಮೆ ಹೋಗ್ತಾ ಇರ್ತಾರೆ, ಬರ್ತಾ ಬರ್ತಾ ಏನಾಗುತ್ತೆ ಅದು ಮೂರ್ ದಿನಕ್ಕೊಮ್ಮೆ ನೆನಪಾಗ. ಮತ್ತೆ ಮುಂಚೆ ಒಂದು ಪೆಕ್ ತಗೊಂಡ್ರೆ ಇವ್ರಿಗೆ ಆ ಹಂತಕ್ಕೆ ಮುಟ್ತಾ ಇದ್ರು, ಎಲ್ಲಿ ಇವರಿಗೆ ಖುಷಿ, ನಾನು ಈಗ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಒಂದು ಪ್ಲೆಸೆಂಟ್ ಫೀಲಿಂಗ್ ಅವ್ರಿಗೆ. ಅದೇನಾಗುತ್ತೆ ಒಂದು ಪೆಗ್ಗೆ ಹಾಗೆ ಅನ್ಸಲ್ಲ, ಹಾಗೆ ಫ್ರೆಂಡ್ ಹೇಳ್ತಾನೆ ಇನ್ನೂ ಒಂದ್ ಸ್ವಲ್ಪ ಹಾಕೊಂಡು ನೋಡು ಅಂತ ಹೇಳಿ. ಸೊ ಈ ಕುಡಿಯುವಂತ ಫ್ರೀಕ್ವೆನ್ಸಿ ಅಂದ್ರೆ ವಾರಕ್ಕೊಮ್ಮೆ ಕುಡಿತಾ ಇರೋದು ಮೂರ್ ದಿನಕ್ಕೊಮ್ಮೆ ಮಾಡಿ ಆಮೇಲೆ ಅದು ಎರಡು ದಿನಕ್ಕೊಮ್ಮೆ ಮಾಡಿ ಆಮೇಲೆ ಡೈಲಿ ಬೇಕು ಅನ್ನೋ ತರ ಏರಿಸ್ತಾ ಹೋಗೋದು. ಮತ್ತೆ ಕುಡಿಯುವ ಕ್ವಾಂಟಿಟಿ ಏನಿರುತ್ತೆ, ಫಸ್ಟ್ ಒಂದು ಪೆಗ್ ಕುಡಿತಾ ಇದ್ರು ಆಮೇಲೆ ಎರಡು ಪೆಗ್ ಆಗ್ತದೆ ಆಮೇಲೆ ಅದು ಮೂರ್ ಪೆಗ್ ಆಗ್ತದೆ, ಇದನ್ನ ನಾವು ಟಾಲರೆನ್ಸ್ ಬಿಲ್ಡಪ್ ಆಗೋದು ಅಂತ ಹೇಳ್ತೀವಿ. ಅಂದ್ರೆ ಮತ್ತೆ ಮತ್ತೆ ಅದೇ ನಶೆ ಅದೇ ಖುಷಿ ನಿಮ್ಗಾಗ್ಬೇಕು ಅಂದ್ರೆ ಅಷ್ಟೇ ದ್ರವ್ಯದಿಂದ ಅದು ಆಗಲ್ಲ. ನಮ್ಮ ಮೆದುಳಿನಲ್ಲಿ ಕೆಲ ಅಂಶಗಳಿರ್ತದೆ, ಕಂಡೀಷನ್ ಆಗ್ಬಿಡ್ತದೆ ಅಂತ ಹೇಳ್ತೀವಿ. ದಿನ ಅಷ್ಟೇ ಕುಡಿತಾ ಇದ್ರೆ ಅವ್ರಿಗೆ ಅದರ ನಿಶೆ ಇರಲ್ಲ, ಫಸ್ಟ್ ದಿನ ಜಾಸ್ತಿ ಇರ್ತು, ಬರ್ತಾ ಬರ್ತಾ ಅದ್ರಲ್ಲಿ ಆಗುವಂತ ಎಫೆಕ್ಟ್ ಅವರಿಗೆ ಅನುಭವ ಕಡಿಮೆ ಆಗ್ತಾ ಬರ್ತದೆ. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವ್ರ ಕ್ವಾಂಟಿಟಿನ ಏರಿಸ್ತಾ ಹೋಗ್ಬೇಕು, ಎಷ್ಟು ಮಟ್ಟದಲ್ಲಿ ಕುಡಿತಾ ಇದ್ರು ಅದನ್ನ ಏರಿಸ್ತಾ ಹೋಗ್ಬೇಕು, ಆಗ್ಲೇ ಇವ್ರಿಗೆ ಎಫೆಕ್ಟ್ ಸಿಗೋದು. ಸೊ ನಿಧಾನವಾಗಿ ಅವರಿಗೆ ತಿಳಿಯದ ಹಾಗೆ ಅಲ್ಲಿ ಇವರು ಕುಡಿಯುವಂತ ಕ್ವಾಂಟಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಕುಡಿಯುವಂತ ಫ್ರೀಕ್ವೆನ್ಸಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಅವರು ಅದನ್ನ ಡೈಲಿ ಯೂಸ್ ಮಾಡ್ಲಿಕ್ಕೆ ಬೇಗನೆ ತುತ್ತಾಗ್ತಾರೆ. ಮತ್ತೆ ಈ ಟಾಲರೆನ್ಸ್ ಅನ್ನೋದು ಒಂದೇ ಅಲ್ಲ, ಇದರ ನಂತರ ನಾವೇನ್ ಹೇಳ್ತೀವಿ ಯೂಸ್ ಇಂದ ಅಬ್ಯೂಸ್ ಅಂತ ಹೇಳ್ತೀವಿ, ಇಲ್ಲ ಹಾರ್ಮ್ಫುಲ್ ಯೂಸ್ ಅಂತ ಹೇಳ್ತೀವಿ. ಈಗ ಸುಮಾರು ಜನ ಸಮಾಜದಲ್ಲಿ ಮದ್ಯಪಾನವನ್ನ ಮಾಡ್ತಾ ಇರ್ಬೋದು, ಆದ್ರೆ ನೀವು ಕಂಡಿರ್ತೀರಾ ಕೆಲವರು ತುಂಬಾ ಲಿಮಿಟೆಡ್ ಆಗಿ ತುಂಬಾ ಪ್ರೊಫೆಷನಲ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ನಾಲ್ಕು ಜನ ಸೇರಿದಾಗ ಸ್ವಲ್ಪ ಸೇವಿಸಿ ಇಲ್ಲ ನನಗೆ ಸಾಕು ಅಂತ ಹೇಳ್ತಾರೆ. ಅವ್ರನ್ನ ನಾವು ಚಟಕ್ಕೆ ಅವಲಂಬಿತರಾಗಿದ್ದಾರೆ ಅಂತ ಕರೀಲಿಕ್ಕೆ ಆಗಲ್ಲ. ಚಟಕ್ಕೆ ಅವಲಂಬಿತರಾಗಿದ್ದಾರೆ ಅಂದ್ರೆ ಅವರಲ್ಲಿ ಈ ಐದು ಗುಣಗಳನ್ನ ನಾವು ನೋಡ್ತೀವಿ, ಬರ್ತಾ ಬರ್ತಾ ಅವ್ರದ್ದು ಟಾಲರೆನ್ಸ್ ಜಾಸ್ತಿ ಆಗಿರುತ್ತೆ, ಜಾಸ್ತಿ ಮಾತ್ರದಲ್ಲಿ ಕುಡಿತಾ ಇರ್ತಾರೆ, ಇಷ್ಟು ಕುಡಿದ್ರೆ ಇವರಿಗೆ ಈ ಲಿವರ್ಗೆ ಹಾನಿ ಆಗೋದು, ಅದರಿಂದ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಬರೋದು, ಬೆಳಗ್ಗೆ ಎದ್ದಾಗ ತಲೆನೋವು ಬರೋದು, ಈ ತರ ಎಲ್ಲ ತೊಂದರೆ ಒಂದೊಂದೇ ಆಗ್ತಾ ಇರುತ್ತೆ. ಲಿವರ್ ಎಂಜೈಮ್ಸ್ ಟೆಸ್ಟ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ನೀವು ಡ್ರಿಂಕ್ಸ್ ಮಾಡ್ತೀರಾ ನೋಡಿ ಲಿವರ್ ಅಲ್ಲಿ ಚೇಂಜಸ್ ಬರುತ್ತೆ ಅಂತ, ಅದೆಲ್ಲ ಲೆಕ್ಕಿಸದೆ ಕುಡಿಯೋದು ಒಂದು. ಅದಾದ ನಂತರ ನಾವು ಇನ್ನೊಂದೇನ್ ಹೇಳ್ತೀವಿ, ವಿತ್ಡ್ರಾಯಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವುದೇ ಒಂದು ಸಬ್ಸ್ಟೆನ್ಸ್ ಯಾವುದೇ ಒಂದು ದ್ರವ್ಯನ ಬಳಸ್ತಾ ಇರ್ತೀರಾ, ಆ ದ್ರವ್ಯ ನೀವು ಅವತ್ತು ಬಳಸಿಲ್ಲ ಅಂದ್ರೆ ಅದರಿಂದ ದೂರವಿದ್ದಲ್ಲಿ ನಿಮ್ಮಲ್ಲಿ ಕೆಲ ಲಕ್ಷಣಗಳು ಶುರುವಾಗುತ್ತೆ. ಹೇಗೆ, ಕೈ ನಡಗುವುದು, ತಲೆನೋವು ಬರುವುದು, ಕನ್ಫ್ಯೂಷನ್ ಬರುವುದು, ಮತ್ತೆ ಕೋಪ ಬರುವಂತಕ್ಕದ್ದು, ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಬರುವಂತದ್ದು. ಕೆಲ ಕಾಲಕ್ಕೆ ಇದು ಯಾವ ಎಕ್ಸ್ಟ್ರೀಮ್ ಹೋಗುತ್ತೆ ಅಂದ್ರೆ ತೀವ್ರ ಹಂತದಲ್ಲಿ ಇದು ಮೂರ್ಛೆ ಬೀಳೋದು, ಮತ್ತೆ ಸನ್ನಿ ಅಂತ ನೀವೇನ್ ಹೇಳ್ತೀರಾ ಅವರಿಗೆ ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ, ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಲ್ಲ, ಅವರ ದ್ರವ್ಯವನ್ನ ನಿಲ್ಲಿಸಿದ ತಕ್ಷಣ ಅವರಲ್ಲಿ ಈ ಲಕ್ಷಣಗಳೆಲ್ಲ ಶುರುವಾಗ್ತದೆ. ಈ ತರ ಲಕ್ಷಣಗಳು ಬಂದ್ರೆ ಇವರು ಅವಲಂಬಿತರಾಗಿದ್ದಾರೆ ಅಂತ. ಹಾರ್ಮ್ಫುಲ್ ಯೂಸ್ ಅಂದ್ರೆ ನಿನಗೆ ಇದರಿಂದ ಕೆಟ್ಟದಾಗ್ತಿದೆ ಅಂತ ಗೊತ್ತಾದ್ಮೇಲೂ ಅದನ್ನ ಬಿಡ್ಲಿಕ್ಕೆ ಹಿಂದೆ ಮುಂದೆ ನೋಡದೆ ಅವರು ಮತ್ತೆ ಅದನ್ನ ಕಂಟಿನ್ಯೂ ಮಾಡೋದು, ಆ ನಂತರ ಟಾಲರೆನ್ಸ್ ಬಿಲ್ಡ್ ಆಗಿರೋದು. ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ ನಾವು, ಸೇಲಿಯನ್ಸ್ ಅಂತ ಹೇಳ್ತೀವಿ. ಸೈಲಿಯನ್ಸ್ ಅಂದ್ರೆ ಏನು,

0: ಈಗ ಮನೆಯಲ್ಲಿ ಹಬ್ಬ, ನೆಂಟರೆಲ್ಲ ಬರ್ತಾ ಇರ್ತಾರೆ, ಇವತ್ತು ಎಲ್ಲ ಅವಾಯ್ಡ್ ಮಾಡಬೇಕು, ನಾನು ಕುಡಿಬಾರದು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ, ಅವತ್ತೂ ಬಿಡಲ್ಲ ಇವರು, ಅವತ್ತು ಕುಡಿಬೇಕು. ಈಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು, ಅದು ಪ್ರಾಮುಖ್ಯತೆ ಜಾಸ್ತಿ ಇದೆ ಈ ವಿಷಯಕ್ಕೆ. ನೀನು ಈ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡೋದಕ್ಕಿಂತ ಪ್ರಾಮುಖ್ಯತೆ ಈ ವಿಷಯಕ್ಕೆ ಜಾಸ್ತಿ ಇದೆ. ಮಕ್ಕಳದ್ದು ಎಕ್ಸಾಮ್ ಇದೆ, ಕರ್ಕೊಂಡು ಹೋಗ್ಬೇಕು ಬರಬೇಕು, ಮನೇಲಿ ಯಾರನ್ನೋ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಈ ತರ ಪ್ರಾಮುಖ್ಯತೆ ಅನ್ನೋ ಕೆಲಸಗಳನ್ನ ತ್ಯಜಿಸಿ ಇವರು ಮತ್ತೆ ಮತ್ತೆ ಇವರು ಈ ಮಾದಕ ವಸ್ತುಗಳ ಸೇವನೆ ಕಡೆಗೆ ಹೋಗೋದು, ಇದು ಒಂದು ಗುಣ. ಈ ತರ ಎಲ್ಲಾ ಗುಣಗಳು ಇವರಲ್ಲಿ ಕಂಡು ಬಂತಾ ಇದ್ರೆ ಇವರು ಅವಲಂಬಿತರಾಗಿದೆ. ಎಲ್ಲಾ ಗುಣನೂ ಬೇಕಿಲ್ಲ, ಎರಡರಿಂದ ಮೂರು ಗುಣ ಈ ತರದ್ ಕಾಣಿಸಿದ್ರೆ ಸಾಕು ಇವರು ಅವಲಂಬಿತರಾಗಿದ್ದಾರೆ ಅಂತ ನಾವು ಡೆಫಿನೆಟ್ ಆಗಿ ಇವರು ಅಡಿಕ್ಟ್ ಆಗಿದ್ದಾರೆ ಅಂತ ಡಿಸೈಡ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ.
1: ಈಗ ಈ ರೀತಿಯ ಚಟ ಮುಂದುವರೆದ ನಂತರ ಅವರಿಗೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬಿದ್ದೇ ಬೀಳುತ್ತೆ. ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ?
0: ಅದು ಇವರು ಸೇವಿಸ್ತಾ ಇರುವಂತ ವಸ್ತುವಿನ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಸಾಮಾನ್ಯವಾಗಿ ಜಾಸ್ತಿ ಸೇವಿಸ್ತಾ ಇರೋದು ಮದ್ಯಪಾನ. ಮದ್ಯಪಾನದಲ್ಲಿ ನೋಡಿ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀಳ್ತದೆ ಅಂತ ನಾನು. ಈಗ ಮದ್ಯಪಾನ ಮಾಡಿ ಇವರು ಆಕ್ಸಿಡೆಂಟ್ ಆಗ್ತಾರೆ, ರೋಡ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಇದಕ್ಕೆ ಕಾರಣ ಬಂದು ರೋಡ್ ಟ್ರಾಫಿಕ್ ಗಿಂತ ಜಾಸ್ತಿ ಕಾರಣ ಮದ್ಯಪಾನ ಮಾಡಿದ್ದಿತ್ತು. ನಂತರ ಮದ್ಯಪಾನ ಮಾಡ್ತಾ ಮಾಡ್ತಾ ಮಾಡ್ತಾ ಇವರಿಗೆ ಅವರ ದೇಹದಲ್ಲಿ ಲಿವರ್ ಇರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು, ಕಿಡ್ನಿಗಳಿರ್ಬೋದು, ಈ ಎಲ್ಲಾ ಅಂಗಗಳಿಗೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಮತ್ತೆ ಜೊತೆಯಲ್ಲಿ ಧೂಮಪಾನ ಮಾಡ್ತಿರ್ತಾರೆ, ಅದರಲ್ಲಿ ಅವರ ಲಂಗ್ಸ್, ನೇಸಲ್ ಮಿಕೋಸಾ, ಮೂಗಿನ ಒಳಭಾಗದಲ್ಲಿರುವಂತ ಸಣ್ಣ ತೆಳುವಿನ ಒಂದು ಪರದೆ ಇರುತ್ತೆ ಅದು, ಮತ್ತೆ ಗಂಟಲಲ್ಲಿರುವಂತ ಮೇಲ್ಭಾಗದ ಚರ್ಮ, ಇದೆಲ್ಲ ಡ್ಯಾಮೇಜ್ ಆಗಿ ಇವರಿಗೆ ಅದರಿಂದನೂ ಸಮಸ್ಯೆ ಶುರುವಾಗುತ್ತೆ. ಮತ್ತೆ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಬರೋದಕ್ಕೆ ಮೂಲ ಕಾರಣನೇ ತಂಬಾಕಾಗಿದೆ. ಮತ್ತೆ ಈಗ ಗಾಂಜಾ ಸೇವಿಸೋರಲ್ಲಿ ಇವರು ತುಂಬಾ ಸೋಂಬೇರಿ ಆಗ್ತಾ ಬರ್ತಾರೆ. ಮತ್ತೆ ಇವರ ದೇಹದ ತೂಕ ತುಂಬಾ ಫಾಸ್ಟ್ ಆಗಿ ತುಂಬಾ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮದ್ಯಪಾನ, ಗಾಂಜಾ, ಮತ್ತೆ ಬೇರೆ ಡ್ರಗ್ಸ್ ಏನು ಕೊಕೇನು, ಆಂಫಿಟಮೀನು, ಮತ್ತೆ ಅಫೆವಿ ಬಾಂಡು, ಎಲ್ಲದರಲ್ಲೂ ತೀವ್ರ ರೀತಿಯಲ್ಲಿ ಮಾನಸಿಕ ಕಾಯಿಲೆಗಳು ಶುರುವಾಗುವಂತ ಎಲ್ಲ ಸಾಧ್ಯತೆ ಇರ್ತದೆ. ಇದನ್ನ ನಿಲ್ಲಿಸಿದಾಗ ಡಿಪ್ರೆಷನ್ ಗೆ ಹೋಗ್ತಾರೆ, ಅಂದ್ರೆ ಖಿನ್ನತೆಗೊಳಗಾಗ್ತಾರೆ. ಇದನ್ನ ಕಂಟಿನ್ಯೂಸ್ ಇವರು ಮಾಡ್ತಾನೆ ಇದ್ರೆ ಅದರಿಂದ ಸೈಕೋಸಿಸ್ ಅಂತ ಏನ್ ಹೇಳ್ತೀವಿ, ಡ್ರಗ್ ಇಂಡ್ಯೂಸ್ ಸೈಕೋಸಿಸ್, ಅಂದ್ರೆ ಯಾವ್ದೋ ಒಂದು ದ್ರವ್ಯದಿಂದ ಆಗ್ತಿರುವಂತ ಸೈಕೋಸಿಸ್ ಅಂತ ಹೇಳ್ತೀವಿ, ಆತರ ಆಗೋದು ಶುರುವಾಗುತ್ತೆ. ಅದರ ನಂತರ ಮೇನಿಯಾ ಅಂತ ಏನ್ ಹೇಳ್ತೀವಿ ಅಂದ್ರೆ ಹುಚ್ಚು ಅಂತ, ಏನೇನೋ ಮಾತಾಡೋದು, ನಿದ್ರೆ ಮಾಡದೇ ಇರೋದು, ಬಟ್ಟೆ ಎಲ್ಲ ಹರಿದು ಓಡಾಡೋದು, ಬೇರೆಯವ್ರ ಮೇಲೆಲ್ಲ ಜಗಳ ಮಾಡೋದು, ಈ ತರ ತೀವ್ರವಾದ ಮಾನಸಿಕ ಕಾಯಿಲೆಗಳು ಕೂಡ ಇದರಿಂದ ಆಗ್ತವೆ.
1: ಡಾಕ್ಟರ್, ಈಗ ಒಬ್ಬ ಮಾದಕ ವ್ಯಸನಿ ಏನಿರ್ತಾನೆ, ಅವನು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾನೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾವ ರೀತಿಯಾಗಿ ಅವರು ಸಮಾಜಕ್ಕೆ ಕಂಟಕರಾಗ್ತಾರೆ ಅನ್ನುವಂಥದ್ದನ್ನ ಇದ್ರ ಬಗ್ಗೆ ಡಾಕ್ಟರ್ ಶ್ರೀಧರಿಯನ್ ಅವರು ಮಾತಾಡ್ಬೇಕು.
2: ಸರ್, ಈಗ ಒಬ್ಬ ವ್ಯಸನಿ ಇದ್ದಾನೆ ಅಂತ ಅಂದ್ರೆ ಅವನು ಫಸ್ಟ್ ಸಮಾಜದಲ್ಲಿ ನನ್ನ ಭಾವನೆ ಏನಿದೆ ಅಂತ ಅರ್ಥ ಮಾಡ್ಕೊ, ಯಾವ ತರ ಅರ್ಥೈಸ್ಕೊಂಡಿರ್ತಾನೆ ಅಂದ್ರೆ ಸಮಾಜ ನನ್ನನ್ನು ಕಂಡ್ರೆ ಹೆದರುತ್ತೆ ಒಂದೇದು. ಆಮೇಲೆ ನಾನು ವ್ಯಸನ ಮಾಡೋದ್ರಿಂದ ನನ್ನ ಧೈರ್ಯ ಹೆಚ್ಚಾಗುತ್ತೆ, ಬಲವರ್ಧನೆ ಆಗುತ್ತೆ. ಆಮೇಲೆ ಸ್ನೇಹಿತರೊಂದಿಗೆ ನನ್ನ ಸಂಬಂಧಗಳು ತುಂಬಾ ವೃದ್ಧಿ ಆಗ್ತವೆ. ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನನ್ನ ಅಂತಸ್ತು ಹೆಚ್ಚಾಗ್ಬೋದು. ಈ ರೀತಿಯ ಮನೋಭಾವನೆಗಳನ್ನ ಒಬ್ಬ ವ್ಯಸನಿ ಅಂದ್ಕೊಂಡಿರ್ತಾನೆ. ಸೊ ಈ ವ್ಯಸನಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿ ನಾನು ವ್ಯಸನ ಮುಕ್ತನಾಗ್ಬೇಕು ಅಂತ ಕೆಲವೊಂದು ಬಾರಿ ಅವನ ಮನಸ್ಸಲ್ಲಿ ಅನ್ಕೊಂಡಿದ್ರೆ ಆ ಟೈಮಲ್ಲಿ ಅವನ ಫಸ್ಟ್ ಕೌನ್ಸಿಲಿಂಗ್ ಕರೆದ್ಬಿಟ್ಟು ಏನ್ ಮಾಡ್ಬೇಕು ಫಸ್ಟ್ ಅವನಿಗೆ ಅರ್ಥೈಸ್ಬೇಕು, ಅದರಿಂದ ಆಗ್ತಾ ಇರೋಂತ ದುಷ್ಪರಿಣಾಮಗಳಾಗಿರ್ಬೋದು ಅಥವಾ ಕುಟುಂಬಕ್ಕೆ ಏನ್ ಸಮಸ್ಯೆಗಳಾಗ್ತಾ ಇದೆ, ಈ ಒಂದು ವಿಷಯಗಳನ್ನ ಮನದಟ್ಟು ಮಾಡಿಕೊಟ್ಟು ಅವನ ಮುಂದಿನ ಚಿಕಿತ್ಸೆಗಾಗಿ ಮನೋವೈದ್ಯರ ಬಳಿ ಕಳಿಸ್ಬೋದಾಗಿದೆ. ಸರ್,
1: ಡಾಕ್ಟರ್, ಈ ರೀತಿಯ ವ್ಯಸನಕ್ಕೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ?
0: ಈಗ ವ್ಯಸನಕ್ಕೆ ಚಿಕಿತ್ಸೆ ಅಂತ ಹೇಳಿದ ತಕ್ಷಣ ಯಾವ ದ್ರವ್ಯವನ್ನ ಅವರು ಬಳಸ್ತಾ ಇದ್ದಾರೆ ಅದರ ಮೇಲೆ ನಾವು ಚಿಕಿತ್ಸೆಯನ್ನ ನೀಡ್ತೀವಿ. ಸಾಧಾರಣವಾಗಿ ನಾವು ಮೊದಲು ಮಾಡಬೇಕಾಗಿರುವಂತದ್ದು ಏನು ಅಂದ್ರೆ ವ್ಯಕ್ತಿಗೆ ಸ್ವಲ್ಪ ತಿಳಿ ಹೇಳುವುದು, ತಿಳಿ ಹೇಳಿ ನಮ್ಮವರೆಗೂ ಕರೆಸಿಕೊಳ್ಳುವುದು ಅವ್ರನ್ನ. ಮತ್ತೆ ಅಲ್ಲಿ ಅವನಿಗೆ ಬಿಡಬೇಕು ಅಂತ ಒಂದು ಮನಸ್ಸನ್ನ ಪ್ರೇರೇಪಿಸಿ ಅವರಲ್ಲಿ ಪ್ರೇರಣೆ ಮೂಡಿದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ಬಿಡಬೇಕು ಅಂತ ಅವ್ರನ್ನ ಪ್ರೇರಣೆ ಮಾಡಿದೀವಿ, ಆಯ್ತು ಸರ್ ನಾನು ಬಿಡ್ತೀನಿ ಅಂತ ಅವ್ನು ಹೇಳ್ಬೋದು. ಆದ್ರೆ ಅವನಲ್ಲಿ ಯಾವಾಗ ಈ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅಂತ ಏನಿರುತ್ತೆ, ದ್ರವ್ಯವನ್ನ ನಿಲ್ಲಿಸಿದ ತಕ್ಷಣ ಆಗುವಂತ ದುಷ್ಪರಿಣಾಮಗಳು, ನಿಲ್ಲಿಸಿದ ತಕ್ಷಣ ಅವನಿಗೆ ಕೈಕಾಲು ನಡ್ಕಕ್ ಶುರುವಾಗುತ್ತೆ, ಏನು ಹಿಡ್ಕೊಳ್ಲಿಕ್ಕಾಗಲ್ಲ, ಒಂದು ಕಾಫಿ ಸಹ ಅವ್ರ ಕೈಲಿ ಹಿಡ್ಕೊಂಡು ಕುಡಿಯಕ್ಕಾಗಲ್ಲ, ಅಷ್ಟು ಕೈ ನಡ್ಕ ಬರುತ್ತೆ ಅವ್ರಿಗೆ. ಅದ್ರ ನಂತರ ಕೋಪ ಜಾಸ್ತಿ ಬರುತ್ತೆ, ಮತ್ತೆ ಒಂದು ಕನ್ಫ್ಯೂಷನ್, ಏನಾಗ್ತಿದೆ ಏನ್ ಮಾಡ್ಬೇಕು ಅಂತ ಏನೂ ಅರ್ಥ ಆಗಲ್ಲ ಅವ್ರಿಗೆ. ಈ ತರ ಎಲ್ಲ ಸಮಸ್ಯೆಗಳು ಶುರುವಾಗ

0: ಆಗ್ತದೆ. ಯಾವಾಗ ಮನುಷ್ಯ ಪ್ರೇರಣೆ ಆಗಿದ್ದು ಅವನಿಗೆ ಕನ್ಫ್ಯೂಷನ್ ಶುರುವಾಗ್ತದೆ. ಅವನು ಪ್ರೇರಣೆ ಯಾವುದು ನೆನಪಿನಲ್ಲಿ ಇರಲ್ಲ ಅವನಿಗೆ. ಅವನಿಗಾಗಿ ಇಮಿಡಿಯೇಟ್ ಈ ಎಲ್ಲ ಆಗ್ತಾ ಇರೋ ದುಷ್ಪರಿಣಾಮಗಳಿಂದ ರಿಲೀಫ್ ಆಗಬೇಕು ಅಂತ ಹೇಳಿ ಇಮಿಡಿಯೇಟ್ ಅವನಿಗೆ ಇರೋ ಒಂದೇ ದಾರಿ ಹೋಗಿ ತನ್ನ ದ್ರವ್ಯವನ್ನು ತಾನು ಸೇವಿಸ್ಬಿಟ್ರೆ ಅದು ಕಡಿಮೆ ಆಗ್ತದೆ ಅಂತ. ಸೊ ಇಲ್ಲಿ ಡಾಕ್ಟರ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ದ್ರವ್ಯ ಇಲ್ಲದೆ ಇವ್ರಿಗೆ ಆಗ್ತಿರೋ ಈ ಲಕ್ಷಣಗಳನ್ನೆಲ್ಲ ತಡೆಯೋದಕ್ಕೆ ಅದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಈಗ ಉದಾಹರಣೆಗೆ ಆಲ್ಕೋಹಾಲ್ ಅಲ್ಲಾದ್ರೆ ಲಾರ್ಜಿಪಾಮ್ ಅಂತ ಒಂದು ಡ್ರಗ್ ಇರ್ತದೆ, ಅದನ್ನ ಕೊಟ್ಟು ಅವರಿಗೆ ಈ ಯಾವುದೇ ಲಕ್ಷಣಗಳು ಬರ್ದಿರೋ ಹಾಗೆ ಇಮಿಡಿಯೇಟ್ ಆಗಿ ಅವನಿಗೆ ಬಿಡ್ಲಿಕ್ಕೆ ಕಷ್ಟ ಆಗಬಾರ್ದು ಮತ್ತೆ ದ್ರವ್ಯ ನಿಲ್ಸಿದ ತಕ್ಷಣ ಆಗುವಂತ ದುಷ್ಪರಿಣಾಮಗಳು ಆಗಬಾರ್ದು, ಅದರಿಂದನೇ ಅವ್ನು ಮತ್ತೆ ಕುಡಿಯಕ್ ಹೋಗೋ ಸಾಧ್ಯತೆ ಜಾಸ್ತಿ ಇರೋದು. ಸೊ ಅದ್ಯಾವುದು ಆಗ್ದಿರ ಹಾಗೆ ಮೊದಲು ಮೆಡಿಕೇಶನ್ ಅಲ್ಲಿ ಅದನ್ನೆಲ್ಲ ತಡಿತೀವಿ. ಎರಡನೇದು ಮತ್ತೆ ಅವನಿಗೆ ಏನು ಪೌಷ್ಟಿಕತೆ ಬೇಕು, ಅವನಿಗೆ ಏನೆಲ್ಲ ಸಪ್ಲಿಮೆಂಟೇಷನ್ ಕೊಡಬೇಕು, ಅಟ್ ದ ಸೇಮ್ ಟೈಮ್ ನಾವು ಅವನಿಗೆ ಆಪ್ತ ಸಮಾಲೋಚನೆ ಮೂಲಕ ಅವನ ನೋವುಗಳನ್ನ ಶೇರ್ ಮಾಡ್ತಾ ಅವನಿಗೆ ಆಗ್ತಿರೋ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡು ಅವನಿಗೆ ಸ್ವಲ್ಪ ಬುದ್ಧಿಮಾತುಗಳನ್ನ ತಿಳಿಸ್ಕೊಡ್ತಾ ಮನಸ್ಸು ದೇಹ ಎರಡಕ್ಕೂ ಆಗುವಂತ ಆಘಾತನ ತಡಿತೀವಿ. ದ್ರವ್ಯ ನಿಲ್ಸಿದ ತಕ್ಷಣ ಅದರ ಆಘಾತ ಮನಸ್ಸಿನ ಮೇಲೂ ಇದೆ, ದೇಹದ ಮೇಲೆ ಈ ದುಷ್ಪರಿಣಾಮಗಳು ಹೇಳಿದ್ನೆಲ್ಲ, ಕೈ ನಡುಗೋದು, ತಲೆನೋವು ಬರೋದು, ಕೋಪ ಬರೋದು. ಇವರಿಗೆ ಕೆಲ ಔಷಧಿಗಳಿದ್ದಾವೆ, ಆ ಔಷಧಿಗಳನ್ನ ಸೇವಿಸಿದ ನಂತರ ಇವರು ಮತ್ತೆ ಕುಡಿಲಿಕ್ಕೆ ಆಗಲ್ಲ, ಅದು ರಿಯಾಕ್ಷನ್ ಆಗ್ತದೆ. ಸೊ ಅವರಿಗೆ ಹೇಳ್ತೀವಿ, ನಿನಗಿನ್ನೂ ಹೊರಗಡೆ ಹೋದರೆ ನಿನ್ನ ಮನಸ್ಸು ಸಡಿಲ ಆಗಿ ನಾನು ಮತ್ತೆ ವ್ಯಸನದ ಕಡೆ ಹೋಗ್ಬೋದು ಅಂತ ಅನ್ಸಿದ್ರೆ ನೀನು ಹೋಗದೆ ಇರೋ ಹಾಗೆ ಈ ಮಾತ್ರೆ ಔಷಧಿಗಳು ನಿನಗೆ ಲಭ್ಯವಿರ್ತದೆ, ನಿನ್ನ ಒಪ್ಪಿಗೆ ಇದ್ದಲ್ಲಿ ಇದನ್ನ ನಾವು ನಿನಗೆ ಕೊಡ್ತೀವಿ, ಇದನ್ನ ತಗೊಂಡ್ಮೇಲೆ ನೀನು ಕುಡಿಲಿಕ್ಕೆ ಹೋಗಿ ಪ್ರಯತ್ನ ಪಟ್ರೆ ಇದು ಒಂದು ರಿಯಾಕ್ಷನ್ ಆಗ್ತದೆ. ಅಂದ್ರೆ ಆ ರುಚಿ ಕೆಟ್ಟದಾಗಿ ಅನ್ಸುತ್ತೆ ನಿನ್ಗೆ, ಆ ವಾಸನೆ ನೋಡಿದ ತಕ್ಷಣ ಇದು ಬೇಡ ಅಂತ ಅದ್ರ ಮೇಲೆ ಒಂದು ಅಸಹ್ಯ ಬರ್ತದೆ, ಮತ್ತೆ ಅದರ ಮೇಲೇನು ನೀನೇನಾದ್ರೂ ಒಂದ್ ಸ್ವಲ್ಪ ಕುಡಿದ್ರೆ ಅದು ರಿಯಾಕ್ಷನ್ ಆಗಿ ನಿನ್ಗೆ ಎದೆಬಡಿತ ಜಾಸ್ತಿ ಆಗಿ ತಲೆನೋವು ಬರೋದು, ವಾಮಿಟ್ ಬರೋದು, ಈ ತರ ಎಲ್ಲ ಆಗಿ ನೀನೇ ಅದನ್ನ ಬೇಡ ಅಂತ ತ್ಯಜಿಸ್ಬಿಡ್ತೀಯ ಅಂತ.
1: ಅಂದ್ರೆ ದೇಹವೇ ಫೈಟ್ ಮಾಡುತ್ತೆ ಅದನ್ನ.
0: ಹೌದು ಹೌದು, ಈಗ ಮನಸ್ಸಿನಲ್ಲಿ ಇದು ಕುಡಿದ್ರೆ ನನಗೆ ಸುಖ ಸಿಗುತ್ತೆ ಅಂತಾನೆ ಅವ್ರು ಕುಡಿಲಿಕ್ಕೆ ಹೋಗೋದು. ಯಾವಾಗ ಇದು ಕುಡಿದಾಗ ನನಗೆ ಸುಖ ಅಲ್ಲ, ಇದು ನನಗೆ ಕಷ್ಟ ಕೊಡ್ತಾ ಇದೆ, ಇದರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಅನ್ಸಿದ ತಕ್ಷಣ ಅವರು ಅದನ್ನ ಬೇಡ ಅಂತ ತಿಳಿಸುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಗಾಂಜಾ ಸೇವನೆ ಮಾಡೋರಲ್ಲಿ ಶುರುವಲ್ಲಿ ಹಸಿವು ಜಾಸ್ತಿ ಆಗುತ್ತೆ, ಕ್ರಮೇಣವಾಗಿ ಹಸಿವು ತೀರಾ ಕಡಿಮೆ ಆಗಿ ಇವರು ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಕ್ಕಳು ದೇಹದ ತೂಕ ಕಡಿಮೆ ಆಗ್ತಾ ಇದ್ದಾರೆ ಅಂದ್ರೆ ಪೋಷಕರ ಗಮನಕ್ಕೆ ಫಸ್ಟ್ ಬರುತ್ತೆ, ಇವನ್ ತೂಕ ಕಡಿಮೆ ಆಗ್ತಾ ಇದ್ದಾನೆ ಅಂದ್ರೆ ಯಾಕೆ. ಆಮೇಲೆ ಇವರ ಒಡನಾಟ ಯಾರೊಂದಿಗೆ ಇದೆ ಅನ್ನೋದು, ಅಂದ್ರೆ ದಿನ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಆಚೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಜೊತೆಲಿ ಇರ್ತಾರೆ ಅನ್ನೋದು ಗ್ಯಾಪ್ ಇದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ಅದು ಒಂದು ಲಕ್ಷಣ. ಆಮೇಲೆ ಮನೆಗೆ ಬಂದಾಗ ಇವರು ತಮ್ಮ ವಸ್ತುಗಳನ್ನು ಬೇರೆಯವ್ರು ಯಾರು ಮುಟ್ಟಬಾರ್ದು, ನನ್ನ ರೂಮ್ಗೆ ಬೇರೆ ಯಾರು ಬರೋದು ಬೇಡ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರುವಂತ ಮಕ್ಕಳು ಇವರು ಏನ್ ಮಾಡ್ತಿರ್ತಾರೆ ಅನ್ನೋದು. ಮತ್ತೆ ಅವರ ಹಣದ ರಿಕ್ವೈರ್ಮೆಂಟ್ ಏನಿದೆ, ಅವಶ್ಯಕತೆ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮನೆಯಲ್ಲಿ ಡಿಮ್ಯಾಂಡ್ ಮಾಡೋಕ್ ಶುರು ಮಾಡ್ತಾರೆ ನನಗೆ ಹಣ ಬೇಕು ಅಂತ. ಶಾಲೆಗಳಿಗೆ ಚಕ್ಕರ್ ಹಾಕಿ ಹೊರಗಡೆ ತಿರುಗುವಂತದ್ದು ಒಂದು ಲಕ್ಷಣ. ಮತ್ತೆ ಅವರ ಸ್ನೇಹಿತರ ಗುಂಪಲ್ಲಿ ಯಾರಾದ್ರೂ ಸಿಗರೇಟ್ ಸೇದೋದು, ಕುಡಿಯೋದು ಇದೆಲ್ಲ ಮಾಡ್ತಿದ್ರೆ ಅದು ಒಂದು ಡೇಂಜರ್ ಸೈನ್. ಸೊ ಈ ಎಲ್ಲಾ ಲಕ್ಷಣಗಳನ್ನ ಗಮನಿಸ್ತಾ ಇರ್ಬೇಕು ಮನೆಯವರು, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಇವನ ಸಹಚರಿಗಳು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಳ್ಳೆ ದಾರಿ ಏನಂದ್ರೆ ಮನೆಯವರು ಒಮ್ಮೊಮ್ಮೆ ವಾರಕ್ಕೋ ತಿಂಗಳಿಗೋ ಒಮ್ಮೆ ನಿನ್ ಫ್ರೆಂಡ್ಸ್ ಎಲ್ಲರನ್ನು ಮನೆ ಕರಿ ಊಟಕ್ಕೆ ಅಂತ ಹೇಳಿದ್ರೆ ಆಗ ಅವನ ಸಹವಾಸ ಎಂಥದ್ದು ಅನ್ನೋದು ಮನೆಯವರು ಗೊತ್ತಾಗ್ತದೆ. ಮತ್ತೆ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಅಂದ್ರೆ ಸಾಕಷ್ಟು ಕುಟುಂಬಗಳಲ್ಲಿ ಒಂದು ದೊಡ್ಡ ತಪ್ಪನ್ನ ಮಾಡ್ತಾರೆ, ಗೊತ್ತಾಗಿದ ತಕ್ಷಣ ಮಕ್ಕಳಿಗೆ ಬೈದು ಹಿಡ್ಕೊಂಡು ಹೊಡೆದು ಪನಿಷ್ ಮಾಡ್ತಾ ಇದ್ದಾರೆ ಹೊರತು ಅವ್ರನ್ನ ನೈಸ್ ಆಗಿ ಅಂದ್ರೆ ಅವ್ರ ಮನ್ಸಿಗೆ ಮುಟ್ಟೋ ಹಾಗೆ ನೈಸ್ ಆಗಿ ಒಳ್ಳೆ ಮಾತಲ್ಲಿ ಹೇಳಿತ್ತಿದ್ದೋದು ಬಹಳ ಸಹಜವಾದ ಕೆಲಸ, ಬಹಳ ಸಲೀಸಾದ ಕೆಲಸ. ನೀವು ಅವ್ರಿಗೆ ಹೊಡೆದು ದಂಡಿಸಿ ಬುದ್ಧಿ ಕಲ್ಸಕ್ ಹೋದ್ರೆ ಈಗ ಒಂದಿನ ಭಯ ಪಡ್ತಾರೆ, ಬೈತಾರೆ ಅಂತ, ಎರಡು ದಿನ ಭಯ ಪಡ್ತಾರೆ, ಮೂರನೇ ದಿನ ಏನಾಗ್ತದೆ ಆ ಭಯ ಕ್ರಮೇಣ ಕಡಿಮೆ ಆಗ್ತದೆ. ಯಾವತ್ತು ಫಸ್ಟ್ ಟೈಮಿಗಷ್ಟೇ ಭಯ ಇರ್ತದೆ, ಒಂದು ದಿನ ಹೊಡೆತ ತಿನ್ನಕ್ ಭಯ ಬೀಳ್ತಾರೆ, ಎರಡು ದಿನ ಹೊಡೆತ ತಿನ್ನಕ್ ಭಯ ಬೀಳ್ತಾರೆ, ಕ್ರಮೇಣ ಏನಾಗುತ್ತೆ ಆ ಭಯ ನೋವು ಅದೇನ್ ಅನ್ಸಲ್ಲ ಅವ್ರಿಗೆ. ಸೊ ಆದಷ್ಟು ಅವರನ್ನ ಒಳ್ಳೆ ಮಾತಲ್ಲಿ, ನಿಮ್ಗೆ ಅಷ್ಟೊಂದು ಇದ್ರಲ್ಲಿ ಕಂಟ್ರೋಲ್ ಆಗ್ತಿಲ್ವಾ ನಿಮ್ ಒಳ್ಳೆ ಮಾತಿಗೆ, ನಮ್ಮ ಹತ್ರ ಕರ್ಕೊಂಡ್ ಬನ್ನಿ, ನಾವಿದ್ದೀವಿ ಸಹಾಯ ಮಾಡ್ಲಿಕ್ಕೆ ಅಂತಾನೆ ನಾವಿರೋದು, ನಮ್ಮ ಹತ್ರ ಕರ್ಕೊಂಡ್ ಬನ್ನಿ, ನಾವು ಅವ್ರನ್ನ ಸರಿದಾರಿಗೆ ತಗೊಂಡ್ ಬರೋ ಎಲ್ಲಾ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮತ್ತೆ ಈ ಡ್ರಗ್ಸ್ ತಗೊಳ್ಳೋರು ನೈಟ್ರಜಿಪಾಮ್, ಡಯಜಿಪಾಮ್, ಕ್ಲೋನಜಿಪಾಮ್. ಸೊ ಮನೆಯವರು ಅವನ ಕಬಾರ್ಡ್ನಲ್ಲಾಗ್ಲಿ, ಡ್ರಾನಲ್ಲಾಗ್ಲಿ, ಪ್ಯಾಂಟ್ ಜೋಬಿನಲ್ಲಿ, ಸ್ಕೂಲ್ ಬ್ಯಾಗ್ನಲ್ಲಿ ಎಲ್ಲಾದ್ರೂ

0: ಯಾವುದೋ ಮಾತ್ರೆಗಳ ಒಂದು ಏನಂತೀವಿ ಕವರ್ ಈ ತರದ್ದು ಆಗ ಕಂಡು ಬಂದಲ್ಲಿ ಅದನ್ನ ತಂದು ನಮ್ಮಂತ ಯಾರಾದ್ರೂ ಡಾಕ್ಟರ್ ಹತ್ರ ತೋರಿಸಿ ಇದು ಏನ್ ಮಾತ್ರೆ ಇರಬಹುದು ಅನ್ನೋದು ತಿಳ್ಕೊಳ್ಳೋದು ಅತಿ ಉತ್ತಮ. ಈ ಮಾತ್ರೆಗಳನ್ನ ಬಳಸೋರಲ್ಲಿ ಕೂಡ ಈ ಅರೆಗಣ್ಣು ಇರ್ತದೆ, ಸ್ವಲ್ಪ ಕಣ್ಣಿನ ಗುಡ್ಡೆಗಳು ಮೇಲೆ ಹೋಗಿರೋ ತರ, ಅರ್ಧ ಕಣ್ಣು ಮುಚ್ಚಿರೋ ತರ, ಅವ್ರು ಯಾವಾಗ ಈ ಪದಾರ್ಥದ ನಶೆಯಲ್ಲಿರ್ತಾರೆ ಆಗ ಇವರಲ್ಲಿ ಈ ಲಕ್ಷಣಗಳನ್ನ ಕಾಣ್ಬೋದು. ಮತ್ತೆ ನಶಾ ಪದಾರ್ಥ ಬಳಸುವಂತ ವ್ಯಕ್ತಿಗಳು, ಇವರು ದಿನಾ ನಶಾ ಪದಾರ್ಥ ಬಳಸುವಂತವ್ರು ಸಾಧಾರಣವಾಗಿ ಈಗ ಮನೆಯಲ್ಲಿ ಒಂದು 3 ದಿನ ಎಲ್ಲೋ ಒಂದ್ ಕಡೆ ಹೋಗಿ ಬರೋಣ ಅಂತ ಒಂದು ಪ್ಲಾನ್ ಮಾಡಿದ್ರೆ ಇವರು ನಾನು ಬರೋಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನೀವೆಲ್ಲ ಸುತ್ತ ಒಟ್ಟಿಗೆ ಇದ್ದಾಗ, ಎಲ್ಲೋ ಬೇರೆ ಪ್ರದೇಶದಲ್ಲಿ ಇದ್ದಾಗ, ಇಲ್ಲೆಲ್ಲ ಒಂದೇ ರೂಮ್ ನಲ್ಲಿ ಮಲಗ್ಬೇಕಾಗಿ ಬಂದಾಗ ಅವನಿಗೆ ಆ ಪ್ರೈವೇಟ್ ಟೈಮ್ ಸಿಕ್ಕಲ್ಲ ಅವನ ನಶಾ ಪದಾರ್ಥ ಮಾಡ್ಲಿಕ್ಕೆ. ಸೊ ಶುರುವಲ್ಲಿ ಅವರು ನಾನು ಬರಲ್ಲ, ನಾ ಇಲ್ಲೇ ಇರ್ತೀನಿ ಅನ್ನುವಂತ ಸ್ವಭಾವ ಕೂಡ ಅವರಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ನಶೆ ಪದಾರ್ಥ ಬಳಸ್ತಾ ಇದ್ದವರು ಅವ್ರು ನಶೆ ಮಾಡದೇ ಇರೋ ಟೈಮಲ್ಲಿ, ಸಾಕಷ್ಟು ಬೆಳಗ್ಗೆ ಟೈಮಲ್ಲಿ, ಇಲ್ಲ ಅವನೆಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂದಾಗ ನೀವು ತಡೆದರೆ ಅವ್ರ ಕೋಪ ಬರ್ತದೆ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರೋದು ಜಾಸ್ತಿ ಆಗ್ತದೆ, ಮತ್ತೆ ಡಾರ್ಕ್ ಸರ್ಕಲ್ಸ್ ಬರೋದು ಕಾಣಿಸುತ್ತ. ಈ ತರ ಎಲ್ಲ ಲಕ್ಷಣಗಳನ್ನ ಪೋಷಕರುಗಳು ಗಮನಿಸ್ತಾ ಇರಬೇಕು. ಮಕ್ಕಳಿಗೆ ಸುಮ್ಸುಮ್ನೆ ಕೋಪ ಬರಲ್ಲ, ಸ್ವಭಾವದಲ್ಲಿ ಬದಲಾವಣೆ ಬಂದ್ರೆ ಕ್ವಶನ್ ಮಾರ್ಕ್ ರೈಸ್ ಆಗ್ಬೇಕು. ಯಾಕೆ ಒಂದು ಸ್ವಭಾವದಲ್ಲಿ ಬದಲಾವಣೆ? ಮುಂಚೆ ದಿನ ಸಾಯಂಕಾಲ 5 ಗಂಟೆ 6 ಗಂಟೆಯಲ್ಲಿ ಬಂದು ಮನೆಯವರೊಟ್ಟಿಗೆ ಒಡನಾಟ ಬೆಳೆಸಿ ಕೂತ್ಕೋತಾ ಇದ್ದ, ಇವಾಗ ಆ ಟೈಮ್ ಬಂದ್ರೆ ಅವನು ಇರಲ್ಲ, ಹೋಗ್ಬೇಡ ಅಂತ ತಡೆದ್ರೆ ಅವನು ಕೋಪ ಬರ್ತದೆ. ಇದೆಲ್ಲ ಅಡಿಕ್ಷನ್ ಲಕ್ಷಣಗಳಿರ್ತದೆ
1: ಡಾಕ್ಟರ್. ಹಾಗೆ ಸಾಮಾನ್ಯವಾಗಿ ಪೋಷಕರಿಗೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ತಮ್ಮ ಮಕ್ಕಳು ಈ ಮಾದಕ ವಸ್ತುಗಳ ವ್ಯಸನಕ್ಕೆ ತುತ್ತಾಗಬಾರದು ಅನ್ನುವಂಥದ್ದು ಇರುತ್ತೆ. ಸೊ ಇದಕ್ಕೆ ಅವರು ಯಾವ ರೀತಿಯಾಗಿ ಅವರ ಮಕ್ಕಳನ್ನ ತಯಾರು ಮಾಡಬೇಕು, ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ಹೇಗೆ?
0: ಹೌದು, ಮೊದಲನೇದಾಗಿ ತಂದೆ ತಾಯಿ ಇವರಲ್ಲಿ ಯಾವ್ದಾದ್ರು ಈ ತರ ದುಶ್ಚಟ ಇದ್ರೆ ಅದನ್ನ ಅವರು ಬಿಡಬೇಕು. ಯಾಕೆ ಅಂದ್ರೆ ತಂದೆ ತಾಯಿಯೇ ಮಾದರಿ ಮಕ್ಕಳಿಗೆ. ಇವರಲ್ಲಿ ದುಶ್ಚಟ ಇದ್ದಾಗ ಅವರಲ್ಲೂ ಅದು ತೊಂದರೆ ಇಲ್ಲ, ನಾನು ಮಾಡಬಹುದು ಅನ್ನೋ ಒಂದು ಭಾವನೆ ಬರೋದು ಸಹಜ. ಮತ್ತೆ ಎರಡನೇದು, ಮಕ್ಕಳಿಗೆ ಎಷ್ಟು ಇವರು ಒಂದು ಪ್ರೆಷರ್ ಅನ್ನ ಹಾಕ್ತಾರೆ, ಚೆನ್ನಾಗಿ ಓದು, ನೀ ಅದು ಮಾಡು, ಇದು ಮಾಡು, ಹೋಮ್ವರ್ಕ್ ಮಾಡು ಅಂತೆಲ್ಲ. ಅದೇ ರೀತಿ ಮಕ್ಕಳಿಗೆ ಖುಷಿಯನ್ನ ಪಡೆದುಕೊಳ್ತಕ್ಕಂಥ ದಾರಿಗಳನ್ನ ಇವರೇ ತೋರಿಸ್ಕೊಡ್ಬೇಕು. ಈಗ ಪ್ರತಿ ಮನುಷ್ಯ ಕುಡಿಯೋದು ಒಂದು ಖುಷಿ ಬೇಕು ಅಂತಾನೆ, ಇಲ್ಲ ಏನೋ ಒಂದು ವ್ಯಸನಕ್ಕೆ ತುತ್ತಾಗೋದು ನನಗೊಂದು ಖುಷಿ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಾನೆ. ಸೊ ಎಂಟರ್ಟೈನ್ಮೆಂಟ್ ಪಡೆಯೋದಕ್ಕೆ ಕುಡಿಯೋದು, ಸಿಗರೇಟ್ ಸೇದೋದು ಒಂದೇ ದಾರಿ ಅಲ್ಲ. ಈಗ ನೀವು ಸಂಜೆ ಆದಾಗ ಹೋಗಿ ಒಂದು 2 ಅವರ್ಸ್ ವಾಲಿಬಾಲು, ಫುಟ್ಬಾಲು, ಏನೋ ಒಂದು ಆಡಿ ಬರ್ತೀರ. ಈ ಆಟ ಆಡಕ್ಕೆ ಅಡಿಕ್ಟ್ ಆಗಿರೋರು ನೋಡಿ, ಅವರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಡೈಲಿ ಸಾಯಂಕಾಲ ಆಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಯಾಕೆ ಅಂದ್ರೆ ನಾವು ಈ ಆಟ ಆಡಿದಾಗ ಒಂದು ಖುಷಿ ಆಗ್ತದೆ ನಮ್ಗೆ. ಸೊ ನಮ್ಮ ಬ್ರೈನಿಗೆ ಇಷ್ಟಂತ ಖುಷಿ ಬೇಕೇ ಬೇಕು. ಡೋಪಮಿನ್ ಅನ್ನೋದು ನಾವು ಮಾಡೋ ಕೆಲಸಗಳಿಂದ, ನಾವು ಪಡೋ ಆನಂದದಿಂದ ರಿಲೀಸ್ ಆಗ್ತಾ ಇರುತ್ತೆ. ಆ ತರ ಇಷ್ಟಂತ ಆಗ್ಲೇಬೇಕು. ಅದು ಆಗದೆ ಇದ್ದಾಗ ಇವ್ರು ಬೇರೆ ದಾರಿ ಹುಡ್ಕೋಕ್ ಶುರು ಮಾಡ್ತಾರೆ. ಸೊ ಅವರೇ ಹುಡುಕ್ಬೇಕಾದ್ರೆ ಖುಷಿ ಪಡೋ ದಾರಿನ, ಈ ತರ ತಪ್ಪು ದಾರಿಗಳನ್ನ ಹುಡುಕೋ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವೇ ಅವರಿಗೆ ಒಳ್ಳೇದನ್ನ ಸಜೆಸ್ಟ್ ಮಾಡ್ತಾ ಇರ್ಬೇಕು. ನಿಮ್ಗೆ ಇದಿಷ್ಟನಾ, ನಿಂಗೆ ಈ ಗೇಮ್ ಕಲೀಲಿಕ್ಕೆ ಇಷ್ಟನಾ, ನಿಮ್ಗೆ ಆ ಗೇಮ್ ಕಲೀಲಿಕ್ಕೆ ಇಷ್ಟನಾ, ನಿಮ್ಗೆ ಏನು ಜಿಮ್, ಜಾಗಿಂಗ್, ಯೋಗಾಸನ, ಮ್ಯೂಸಿಕ್ ಕ್ಲಾಸಸ್, ನಿಂಗೆ ಯಾವ್ದು ಇಷ್ಟ ಏನ್ ಹೇಳಿ, ನಿನ್ಗೆ ಯಾವ್ದ್ರಲ್ಲಿ ಖುಷಿ ಆಗುತ್ತೆ. ಬೇಕಾದ್ರೆಲ್ಲ ಒಂದೊಂದು ವಾರ, ಒಂದ್ ತಿಂಗಳು ಟ್ರಯಲ್ ನೋಡು, ನಿಂಗೆ ಯಾವ್ದು ಖುಷಿ ಆಗ್ತದೆ. ಅವರಿಗೆ ಆನಂದ ಮೂಡುವಂತ ದಾರಿಯಲ್ಲಿ, ಒಳ್ಳೆ ದಾರಿಯಲ್ಲಿ, ಡ್ರಿಂಕ್ಸ್ಗೆ, ಸಿಗರೆಟ್ಗೆ, ಕೆಟ್ಟವರ ಸಹವಾಸಕ್ಕೆ ಹೋಗೋದ್ ಬದಲು ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಯಾವ್ದಾದ್ರು ಒಳ್ಳೆ ದಾರಿ ಹುಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಿ. ಇದು ಒಂದು. ಮತ್ತೆ ಚಿಕ್ಕ ವಯಸ್ಸಿಂದಾನೆ ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರ ಮಾತಾಡದೆ ಇರೋದ್ ಬದಲು ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರ ಓಪನ್ ಆಗಿ ಡಿಸ್ಕಷನ್ಸ್ ಮಾಡಿ, ಮಾತಾಡಿ ಅವ್ರ ಹತ್ರ. ಮತ್ತೆ ಅವರು ಯಾವತ್ತು ನೀವು ಮಕ್ಕಳಿಗೆ ಹೆದರ್ಸಿ ಅವ್ರು ನಿಮ್ಮ ಹತ್ರ ಬಚ್ಚಿಟ್ಟು ಮಾಡುವಂತ ಪರಿಸ್ಥಿತಿ ಬರಬಾರ್ದು. ಅವ್ರಿಗೆ ಸ್ವಲ್ಪ ಸ್ವತಂತ್ರವನ್ನ ನೀಡಿ, ನಿಮ್ಮ ಹತ್ರ ಬಂದು ಓಪನ್ ಆಗಿ ಹೇಳ್ಬೇಕು, ನಾನು ಇದು ಮಾಡಿದೆ ಇವತ್ತು, ನಂಗೆ ಹೀಗೆ ಅನ್ನಿಸ್ತು ಅನ್ನೋದನ್ನ ಅಂದಿದ ತಕ್ಷಣ ನೀವು ಹೇಗೆ ರಿಯಾಕ್ಟ್ ಆಗ್ತೀರಾ ಅಂದ್ರೆ ಬೈದು ಹೊಡೆದು ಹಾಗೆಲ್ಲ ಮಾಡಬಾರ್ದು. ಈಗ ಅವ್ನು ಬಂದು ನಿಮ್ಮ ಹತ್ರ ಹೇಳೋದು ಒಳ್ಳೇದೇ ತಾನೆ, ಅಟ್ ಲೀಸ್ಟ್ ನಿಮ್ಗೊಂದು ಸೂಚನೆ ಇದೆ ನನ್ನ ಮಗನ ಜೀವನದಲ್ಲಿ, ನನ್ನ ಮಗಳ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ. ಅವ್ರು ಕೈ ಹಿಡಿದು ಸರಿದಾರಿ ಕರ್ಕೊಂಡು ಬರ್ಬೋದು ಒಳ್ಳೆ ಮಾತಲ್ಲಿ, ನೈಸ್ ಆಗಿ. ಯಾವತ್ತು ಅವ್ರ ಮೇಲೆ ಜೋರ್ ಮಾಡಿ ಪನಿಷ್ಮೆಂಟ್ ಮಾಡೋದು ಒಂದೇ ಕಾರಣ ಅಲ್ಲ. ತೀರಾ ಕೊನೆಯಲ್ಲಿ ಏನು ಮಾಡಕ್ ಆಗದೆ ಇರೋವಾಗ ಪನಿಷ್ಮೆಂಟ್ ಅನ್ನೋ ದಾರಿ ಹಿಡಿಬೋದೇನೋ ನೀವು ಹೊರ್ತು, ಶುರುವಲ್ಲಿ ಯಾವುದೇ ತರ ಪನಿಷ್ಮೆಂಟ್ ಅವರಿಗೆ ಕೊಡದಿರ. ಅವ್ರ ಹತ್ರ ಮಾತಾಡಿನೇ ನೀವು ನೆಗೋಷಿಯೇಟ್ ಮಾಡ್ಬೇಕು.
1: ಕೇಳಿದ್ರೆ ಇಷ್ಟೊತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಕುರಿತು ಕಾರ್ಯಕ್ರಮವನ್ನು ಕೇಳಿದ್ರಿ. ಇದರಲ್ಲಿ ಭಾಗವಹಿಸಿದವರು ಮನೋವೈದ್ಯರಾಗಿರುವಂತಹ ಡಾಕ್ಟರ್ ವೈಆರ್ ರಾಜಶೇಖರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಕೇಳಿದ್ರೆ ಇದುವರೆಗೂ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧ ದಿನದ ಕುರಿತು

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5

0: ಪ್ರಿಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿತಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 9:10.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, MS ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
5: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೇ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 9:35 ಭಾವಗೀತೆಗಳು, 10 ಗಂಟೆಗೆ ಹಾಡು ಮಾತಾಡು, ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ, ನಾವು ಕೇಳುವ ಪ್ರಶ್ನೆಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481572206 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11 ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಇಂದಿನ ವಿಷಯ ಮಳೆ. ಮಳೆಗೆ ಸಂಬಂಧಿಸಿದ ಗಾದೆಗಳು ಅಥವಾ ನಕ್ಷತ್ರಗಳ ಹೆಸರು ಅಥವಾ ಮಳೆಯ ವೈಶಿಷ್ಟ್ಯತೆ, ಮಳೆಯ ವೈವಿಧ್ಯತೆಯನ್ನು ತಾವು ನಮಗೆ ಕರೆ ಮಾಡೋದ್ರ ಮೂಲಕ ತಿಳಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟು ಕೋಡ್ ಸಂಖ್ಯೆ 08282. 11:30 ಸೇವಾ ಮಾಹಿತಿ, 11:35 ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗಾಂಧಿನಗರದ ಶ್ರೀ ರೇವಣ್ಣ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಶ್ರೀ ಗುರುದೇವರ ಭಜನೆ ಪದವನ್ನು ಕೇಳುವಿರಿ.

ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026ರ ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಕುರಿತು ಶಿವಮೊಗ್ಗದ ನವಲೆಯ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳು ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ್ ಬೆಂಚಿ.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಯೋಜನೆಯ ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಸಂಜೆ ಪ್ರಸಾರದಲ್ಲಿ 6:30ಕ್ಕೆ ವಿಜ್ಞಾನದ ಮುನ್ನಡೆ, ಈ ರಾತ್ರಿ 7:45ಕ್ಕೆ ಸಮಾಚಾರ ದರ್ಶನ, ವಾರ್ತಾ ಚಿತ್ರ 9:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಜನತೆ ಹಾಗೂ ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ ಜಿಆರ್ ಅವರೊಂದಿಗೆ ಸಂದರ್ಶನ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ರಾತ್ರಿ 10:00ಗೆ ಕರ್ನಾಟಕ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರು ವಾದನವನ್ನು ಕೇಳುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇಂಪಾದ ಹಾಡಿನ ಜೊತೆಗೆ ದಿನದ ವಿಶೇಷತೆ ಎಂದು ಜನಿಸಿದ ಮಹನೀಯರನ್ನ ಕುರಿತು ಒಂದಷ್ಟು ಪರಿಚಯವನ್ನ ಮಾಡಿಕೊಡ್ತಾ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆಗಿ ಇಂಪಾದ ಹಾಡು, ಅದರಲ್ಲೂ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತೀವಿ. ಸ್ನೇಹಿತರೆ, ಇವತ್ತು ನಿಮಗೆಲ್ಲರಿಗೂ ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ಇವರ ಕಾಲಮಾನ ಕ್ರಿಸ್ತಶಕ 1510 1569 ಇವರು ಬೆಂಗಳೂರು ನಗರದ ಸಂಸ್ಥಾಪಕರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಯಲಹಂಕ ನಾಡನ್ನ ಆಳಿದ ಪ್ರಸಿದ್ಧ ಪಾಳೆಗಾರರಾಗಿದ್ದರು. ಇವರನ್ನ ಗೌರವಪೂರ್ವಕವಾಗಿ ಹಿರಿಯ ಕೆಂಪೇಗೌಡರು ಅಥವಾ ಮೊದಲನೇ ಕೆಂಪೇಗೌಡರು ಅಂತ ನಾವು ಕರಿತೀವಿ. ವಿಜಯನಗರದ ದೊರೆ ಅಚ್ಯುತರಾಯ ಅನುಮತಿ ಪಡೆದು ಕ್ರಿಸ್ತಶಕ 1537 ಮಣ್ಣಿನ ಕೋಟೆಯನ್ನು ಕಟ್ಟುವ ಮೂಲಕ ಬೆಂಗಳೂರು ನಗರಕ್ಕೆ ಅಡಿಪಾಯವನ್ನು ಹಾಕ್ತಾರೆ. ಇವರ ದೂರದೃಷ್ಟಿ ಹೇಗಿತ್ತು ಅಂತಂದ್ರೆ, ವ್ಯಾಪಾರ ಮತ್ತು ನಾಗರಿಕ ಸೌಲಭ್ಯಕ್ಕಾಗಿ ಅನೇಕ ಪೇಟೆಗಳನ್ನು ಇವರು ನಿರ್ಮಿಸ್ತಾರೆ. ನಗರಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಹೀಗೆ ಅನೇಕ ಪೇಟೆಗಳನ್ನು ಅಲ್ಲಿ ನಿರ್ಮಾಣ ಮಾಡೋದನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತೆ ನಾಲ್ಕು ದಿಕ್ಕಿಗೂ ನಾಲ್ಕು ಗಡಿಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭವಿಷ್ಯದಲ್ಲಿ ಬೆಂಗಳೂರು ಬೆಳೆಯಬಹುದಾದ ವ್ಯಾಪ್ತಿಯನ್ನು ಗುರುತಿಸಲು ಅಂದು ಇವರು ನಿರ್ಮಿಸಿದ ನಾಲ್ಕು ದಿಕ್ಕುಗಳ ಗೋಪುರವನ್ನು ನಾವು ಇಂದಿಗೂ ಕಾಣಬಹುದು. ಲಾಲ್ಬಾಗ್, ಹಲಸೂರು ಕೆರೆ, ಕೆಂಪಾಂಬುದಿ ಕೆರೆ ಮತ್ತು ಮೇಕ್ರಿ ಸರ್ಕಲ್ ಬಳಿ ಈ ನಾಲ್ಕು ದಿಕ್ಕಿನ ಗೋಪುರಗಳು

ಅದು ನಾವು ಗಮನಿಸಬೇಕಾಗುತ್ತೆ. ಜಲ ಸಂರಕ್ಷಣೆಗಾಗಿ ಇವರು ಮಾಡಿದ ಸಾಧನೆ ಏನಪ್ಪಾ ಅಂದ್ರೆ, ಕುಡಿಯುವ ನೀರು ಮತ್ತು ಕೃಷಿಗಾಗಿ ಧರ್ಮಾಂಬದಿ ಕೆರೆ, ಕೆಂಪಾಂಬದಿ ಕೆರೆ ಸೇರಿದಂತೆ ನೂರಾರು ಕೆರೆಗಳು ನಿರ್ಮಿಸಿ ಸುಮಾರು ಇವರ ಕಾಲಘಟ್ಟದಲ್ಲಿ 300ಕ್ಕೂ ಹೆಚ್ಚು ಕೆರೆಯನ್ನ ಬೆಂಗಳೂರು ನಿರ್ಮಾಣ ಮಾಡ್ತಾರೆ. ಈಗ ಉಳಿದಿರೋದು ಕೇವಲ 100ಕ್ಕೂ 150ಷ್ಟೇ ಕೆರೆಗಳು ಅಂತ ನಾವು ಭಾವಿಸ್ಬೋದು. ಇವರು ಧಾರ್ಮಿಕ ಸಹಿಷ್ಣುತೆ ಹೊಂದಿದಂಥ ವ್ಯಕ್ತಿ. ಇವರು ಬೆಂಗಳೂರಿನ ಪ್ರಸಿದ್ಧ ಬಸವನಗುಡಿಯ ದೊಡ್ಡ ಗಣೇಶ ಹಾಗೂ ದೊಡ್ಡ ಬಸವಣ್ಣನ ದೇವಸ್ಥಾನ ನಿರ್ಮಿಸ್ತಾರೆ. ಎಲ್ಲ ಧರ್ಮಗಳು ಸಮಾನವಾಗಿ ಗೌರವಿಸಿದ ವ್ಯಕ್ತಿ ಕೆಂಪೇಗೌಡರಾಗಿದ್ದರು. ಇವರ ಸಾಹಿತ್ಯ ಪ್ರೇಮ ಅಂದರೆ ಕಲೆ ಮತ್ತು ಸಾಹಿತ್ಯದ ಪೋಷಕರಾಗಿದ್ದು, ತೆಲುಗು ಭಾಷೆಯಲ್ಲಿ ಗಂಗೆಗೌರಿ ವಿಲಾಸಂ ಎಂಬ ಯಕ್ಷಗಾನ ಕೃತಿಯನ್ನು ಸಹ ರಚಿಸಿದ್ದಾರೆ. ಇವರ ಜನಪರ ಆಡಳಿತ ದೂರದೃಷ್ಟಿ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 27ರಂದು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ. ಮತ್ತೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ. ಆದ್ದರಿಂದ ಇವರನ್ನು ನಾಡಪ್ರಭು ಕೆಂಪೇಗೌಡರು ಅಂತ ನಾವು ಕರಿತೀವಿ. ಅವರ ಜನ್ಮದಿನದ ಸವಿನೆನಪನ್ನು ಸ್ಮರಣೆ ಮಾಡ್ತಾ ಬನ್ನಿ, ಅಂಬರೀಷ ಚಿತ್ರದ ಹಾಡನ್ನು ನಿಮಗೆ ಕೇಳಿಸ್ತಾ ಇದ್ದೀವಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಈ ಗೀತೆಯಲ್ಲಿ ಇಡೀ ಕೆಂಪೇಗೌಡರು ಹೇಗೆ ಬೆಂಗಳೂರನ್ನು ನಿರ್ಮಾಣ ಮಾಡ್ತಾರೆ ಎಂಬುದು ವಿವರಣೆ ಇದೆ. ಈ ಹಾಡನ್ನು ಕೇಳ್ಕೊಂಡು ಬರೋಣಲ್ವ ಸ್ನೇಹಿತರೆ. ಈಗ

ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ

பட்ட

0: ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಹನಿ ಹನಿ ಬೆವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ.
1: ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ. ಸಮಯ 9:14:25. ಜೊತೆಗೆ ಈ ದಿನ ಜನಿಸಿದ ಮಹನೀಯರ ಒಂದು ಪುಟ್ಟ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬಾಲಿವುಡ್ನ ಪ್ರಸಿದ್ಧ ಪ್ಲೇಬ್ಯಾಕ್ ಸಿಂಗರ್ ಅಂದರೆ ಹಿನ್ನೆಲೆ ಗಾಯಕರಾದಂಥ ನಿತಿನ್ ಮುಖೇಶ್ ಅವರ ಜನ್ಮದಿನವಾಗಿದೆ. ಇವರು June 27, 1950 ಮುಂಬೈನಲ್ಲಿ ಜನಿಸ್ತಾರೆ. ಭಾರತದ ಪ್ರಸಿದ್ಧ ಹಿಂದಿ ಚಲನಚಿತ್ರ ಹಿನ್ನೆಲೆ ಗಾಯಕರು ಮತ್ತು ಭಜನಾ ಗಾಯಕರಾಗಿದ್ದಾರೆ. ಇವರು ಭಾರತೀಯ ಚಿತ್ರರಂಗದ ದಂತಕಥೆ ಎನಿಸಿಕೊಂಡಿರುವ ಖ್ಯಾತ ಗಾಯಕ ಮುಖೇಶ್ ಅವರ ಪುತ್ರರಾಗಿದ್ದಾರೆ. 1980 ಮತ್ತು 1990 ದಶಕದಲ್ಲಿ ಹಲವು ಜನಪ್ರಿಯ ಗೀತೆಗಳನ್ನು ಹಾಡುವ ಮೂಲಕ ಇವರು ಬಾಲಿವುಡ್ನಲ್ಲಿ ತಮ್ಮದೇ ಆದ ಗುರುತನ್ನು ತೋಡಿಸಿಕೊಂಡಿದ್ದಾರೆ ಅಂತ ನಾವು ಗಮನಿಸ್ಬೋದಾಗಿದೆ. ಇವರ ಸಂಗೀತ ಸಾಧನೆಗೆ ಬಂದರೆ ನಿತಿನ್ ಮುಖೇಶ್ ಅವರು ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಖೈಮಾ, ಬಪ್ಪಿ ಲಹರಿ, ಆರ್ ಡಿ ಬರ್ಮನ್ ಮತ್ತು ರಾಜೇಶ್ ರೋಷನ್ ಅವರಂತಹ ಶ್ರೇಷ್ಠ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. ಇವರು ಅನಿಲ್ ಕಪೂರ್, ಜಾಕಿ ಶ್ರಾಫ್ ಮತ್ತು ಜಿತೇಂದ್ರ ಹಾಗೂ ಶಶಿ ಕಪೂರ್ ಮುಂತಾದ ಪ್ರಮುಖ ನಟರಿಗೆ ಧ್ವನಿಯಾಗಿದ್ದಾರೆ. ಇವರ ಸಾಧನೆಗೆ ಸಂದ ಇವರು ಹಾಡಿದ ಪ್ರಮುಖ ಚಿತ್ರಗೀತೆಗಳು ಅಂದರೆ ರಾಮ್ ಲಖನ್ರಲ್ಲಿ, ಹಾಗೆಯೇ ತೇಜಾಬ್, ಕ್ರಾಂತಿ, ಖೂನ್ ಭರಿ, ಮಾಂಗ್ ಮುಂತಾದ ಚಿತ್ರಗೀತೆಗಳಲ್ಲಿ ಇವರು ಹಾಡಿದ್ದಾರೆ ಎಂದು ನಾವು ಗಮನಿಸ್ಬೋದಾಗಿದೆ. ಇದಾಗಿತ್ತು ನಿತಿನ್ ಮುಖೇಶ್ ಅವರ ಒಂದು ಪುಟ್ಟ ಪರಿಚಯ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸ್ತಾ ಬನ್ನಿ, ಅವರೇ ದನಿ ನೀಡಿರುವಂಥ ಚಾರ್ಧಾಮ್ ಚಿತ್ರದ ಒಂದು ಹಾಡನ್ನು ಕೇಳೋಣ.
2: ಮಾತಾವ್, ಬೆಹನೋ ಔರ್ ಸಜ್ಜನೋ, ಆಜ್ ಹಮ್ ಶ್ರೀ ರಾಮ್ ಜೀ ಕೆ ತ್ಯಾಗ ಕಾ ಪ್ರಸಂಗ ಶುರು ಕರ್ನೆ ಜಾ ರಹೆ ಹೈ. ಮೇರಿ ವಿನಂತಿ ಹೈ ಕಿ ಪಹಲೆ ಆಪ್ ಸಬ್ ಮೇರೆ ಸಾಥ್ ಇಸ್ ಮಹಾಮಂತ್ರ ಕಾ ಉಚ್ಚಾರಣ ಕರ್ ಮನ್ ಪವಿತ್ರ ಕರ್ ಲೇ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ ಸಮಯ 1:52:52. ಸ್ನೇಹಿತರು, ಇವತ್ತು ಪಿಟಿ ಉಷಾ ಅವರ ಜನ್ಮದಿನವಾಗಿದೆ. ಪಿಟಿ ಉಷಾರವರು ಭಾರತದ ಒಂದು ಅಥ್ಲೆಟಿಕ್ ಕ್ರೀಡಾಪಟುಗಳಲ್ಲಿ ತಮ್ಮದೇ ಆದ ವಿಶಿಷ್ಟತೆಯಾದ ಹೆಸರನ್ನು ಪಡ್ಕೊಂಡಿದ್ದರು. ಇವರು ಭಾರತದ ಓಟದ ರಾಣಿ ಅಂತ

ಪೂರ್ಣವಾದ ಹೆಸರು. ಇವರು ಜೂನ್ 27, 1964 ಜನಿಸ್ತಾರೆ. ಇವರು ಹುಟ್ಟಿದ ಸ್ಥಳ ಕೋಸಿಗಡ ಜಿಲ್ಲೆ, ಕೇರಳದ ಕೋಸಿ, ಕೇರಳಮ್ಮನ ಕೋಸಿಗಡ ಜಿಲ್ಲೆಯ ಪಯೋಲಿ ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರ ಪ್ರಮುಖ ಸಾಧನೆಗಳು ಅಂತಂದರೆ ಏಷ್ಯನ್ ಗೇಮ್ಸ್ನ ಪದಕಗಳು. ಏಷ್ಯನ್ ಗೇಮ್ಸ್ನಲ್ಲಿ ಇವರು ಒಟ್ಟು 4 ಚಿನ್ನದ ಪದಕಗಳು, 7 ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ. 1986 ಸಿಯೋಲೋ ಏಷ್ಯಾಡ್ ಅಲ್ಲಿ ಇಲ್ಲಿ 200 ಮೀಟರ್ ಹರ್ಲ್ಸ್ ಮತ್ತು 4x400 ಮೀಟರ್ ರಿಲೇಯಲ್ಲಿ ಚಿನ್ನ ಗೆದ್ದ ಇತಿಹಾಸವನ್ನು ಇವರು ನಿರ್ಮಿಸಿದ್ದಾರೆ. ಇವರಿಗೆ ಏಷ್ಯನ್ ಚಾಂಪಿಯನ್ಶಿಪ್ ಎಂಬ ಬಿರುದು ಸಹ ಇದೆ. 1984 ಲಾಸ್ ಏಂಜಲ್ಸ್ನಲ್ಲಿ ಒಲಿಂಪಿಕ್ಸ್ನ 400 ಮೀಟರ್ ಹರ್ಲ್ಸ್ನಲ್ಲಿ ಓಟದ ಅಂತಿಮ ಸ್ಪರ್ಧೆಯಲ್ಲಿ ಕೇವಲ 1.5 ಸೆಕೆಂಡ್ನಲ್ಲಿ, ಅಂದರೆ 101ನೇ ಭಾಗದಲ್ಲಿ ಇವರು ಕಂಚಿನ ಪದಕವನ್ನು ಕಳೆದುಕೊಳ್ತಾರೆ ಪಾಪ, ಆದರೆ 4ನೇ ಸ್ಥಾನ ಪಡ್ತಾರೆ. ಇದು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತೀಯ ಮಹಿಳೆಯೊಬ್ಬರ ಅತ್ಯುತ್ತಮ ಸಾಧನೆಯಾಗಿದೆ. ಇವರ ಸಾಧನೆಗೆ ಸಂದ ಪ್ರಶಸ್ತಿಗಳೆಂದರೆ ಪದ್ಮಶ್ರೀ ಪ್ರಶಸ್ತಿ 85, 1985, ಹಾಗೆಯೇ ಅರ್ಜುನ ಪ್ರಶಸ್ತಿ 1983 ಆಗಿದೆ. ಇದಾಗಿತ್ತು ಪಿ ಟಿ ಉಷಾ ಅವರ ಒಂದು ಪುಟ್ಟದಾದ ಪರಿಚಯ. ಬನ್ನಿ ಈಗ ಒಂದು ಕನ್ನಡದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿತ್ರ, ಆಕಸ್ಮಿಕ, ಗಾಯಕರು ಡಾಕ್ಟರ್ ರಾಜ್ಕುಮಾರ್.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ, ಅದರಲ್ಲೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು. ಸ್ಟುಡಿಯೋ ಸಮಯ 9:59:59. ಸ್ನೇಹಿತರೆ, ಇವತ್ತು ಬಾಲಿವುಡ್ನ ಮತ್ತೊಬ್ಬರು ಪ್ರಸಿದ್ಧ ಸಂಗೀತ ನಿರ್ದೇಶಕರು ಮತ್ತು ಹಿನ್ನೆಲೆ ಗಾಯಕರಾದಂತಹ ರಾಹುಲ್ ದೇವ್ ಬರ್ಮನ್, ಅಂದರೆ RD ಬರ್ಮನ್ ಅವರ ಜನ್ಮದಿನವಾಗಿದೆ. ಇವರು ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ಮತ್ತು ಕ್ರಾಂತಿಕಾರಿ ಸಂಗೀತ ನಿರ್ದೇಶಕ ಮತ್ತು ಗಾಯಕರಾಗಿದ್ದಾರೆ. ಇವರನ್ನು ಚಿತ್ರರಂಗದಲ್ಲಿ ಮತ್ತು ಅಭಿಮಾನಿಗಳು ಪ್ರೀತಿಯಿಂದ ಪಂಚಮ್ ದಾ ಎಂದು ಕರೀತಾ ಇದ್ದರು. 1960 1990ರ ದಶಕದವರೆಗೂ ಹಿಂದಿ ಚಲನಚಿತ್ರರಂಗದಲ್ಲಿ ಹೊಸ ಮಾದರಿಯ ಪಾಶ್ಚಾತ್ಯ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದ ಸಮ್ಮಿಲನವನ್ನು ಪರಿಚಯಿಸಿದಂಥ ಮಹಾನ್ ವ್ಯಕ್ತಿ ಇವರಾಗಿದ್ದಾರೆ. ಇವರು ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ 27 1939. ಇವರು ಪಂಚಮದ ಹೆಸರಿನ ಹಿನ್ನೆಲೆ ಬಂದರೆ ಪಂಚಮ್ ಎಂಬ ಅಡ್ಡ ಹೆಸರು ಬರಲು ವಿಶೇಷ ಕಾರಣವಿದೆ. ಅವರು ಬಾಲ್ಯದಲ್ಲಿ ಆಳವಾಗಿ ಸಂಗೀತದ 5ನೇ ಸ್ವರವಾದ ಪಂಚಮ ಸ್ವರದಲ್ಲಿ ಧ್ವನಿಯಲ್ಲಿ ಅಳುತ್ತಿದ್ದರಂತೆ. ಇದನ್ನು ಗಮನಿಸಿದ ನಟ ಅಶೋಕ್ ಕುಮಾರ್ ಅವರು ಇವರಿಗೆ ಪಂಚಮ್ ಎಂದು ಹೆಸರಿಟ್ಟರು ಎಂಬುದಾಗಿ ತಿಳಿದು ಬರುತ್ತೆ. ಇವರು ಕೇವಲ 9 ವರ್ಷವಿದ್ದಾಗಲೇ ಇವರು ಎ ಮೇರಿ ಟೋಪಿ ಪಲ್ತಾಕಿ ಎಂಬ ಹಾಡನ್ನು 1956 ಪಂತೋಷ್ ಎಂಬ ಚಿತ್ರದಲ್ಲಿ ಬಳಸ್ಕೊಳ್ತಾರೆ ಮೊದಲಿಗೆ ಸಂಗೀತ ನಿರ್ದೇಶನ. 1961 ಇವರು ಚೋಟಿ ನವಾಬ್ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಾರೆ. ಇವರ ಪ್ರಮುಖ ಚಿತ್ರಗಳಂದರೆ ಶೋಲೆ, ಯಾದೋಂ ಕಿ ಬಾರಾತ್, ದಿವಾರ್, ತ್ರಿಸಿ ಮಂಜಿಲ್, ಕತಿ ಪತಂಗ್, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಂತಲೇ ನಾವು ಭಾವಿಸ್ಬೋದು. RD ಬರ್ಮನ್ ಅವರು ಬಹಳಷ್ಟು, ಕಿಶೋರ್ ಕುಮಾರ್ ಇರ್ಬೋದು, ಲತಾ ಮಂಗೇಶ್ಕರ್ ಇರ್ಬೋದು, ಆಶಾ ಭೋಸ್ಲೆ ಇರ್ಬೋದು, ಮೊಹಮ್ಮದ್ ರಫಿ ಇರ್ಬೋದು, ಅದ್ಭುತ ಹಾಡುಗಳನ್ನು ಅವರ ಜೊತೆಗೆ ಅವರ ಹಾಡುಗಳಿಗೆ ಸಂಗೀತ ಸಂಯೋಜನೆ ಜೊತೆಗೆ ಅವರ ಜೊತೆಗೆ ಹಾಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಇಂಥ ಮಹನೀಯರು 1994 ಜನವರಿ 4ರಂದು ಮುಂಬೈನಲ್ಲಿ ಮರಣ ಹೊಂದುತ್ತಾರೆ. ಇವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಅಂತ ಹೇಳ್ತಾ ಅವರ ಒಂದು ಹುಟ್ಟುಹಬ್ಬದ ಸವಿ ನೆನಪನ್ನು ಸ್ಮರಣೆ ಮಾಡ್ತಾ ಬನ್ನಿ. ಈಗ ಅವರೇ ಧನಿಯಾಗಿರುವಂತಹ ಒಂದು ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಶಾನ್ ಈ ಗೀತೆಗೆ ಧನಿಯಾಗಿದ್ದಾರೆ. RD ಬರ್ಮನ್ ಹಾಗೂ ಕಿಶೋರ್ ಕುಮಾರ್ ಅವರು.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ 625 kHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ

ಗಂಟೆ 38:16 ಸ್ನೇಹಿತರೆ, ಈಗ ಇಂಪಾದ ಭಾವಗೀತೆಗಳನ್ನು ಕೇಳುವ ಹೊತ್ತು. ಅದರೊಟ್ಟಿಗೆ ಇಂದು ನಮ್ಮ ಕನ್ನಡ ರಂಗಭೂಮಿಗೆ ಕೊಡುಗೆ ನೀಡಿದ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪ್ರೊಫೆಸರ್ ಸಿ ಜಿ ಕೃಷ್ಣಸ್ವಾಮಿ ಅವರು, ಇವರನ್ನ ರಂಗಭೂಮಿ ಲೋಕದಲ್ಲಿ ಸಿ ಜಿ ಕೆ ಅಂತೆಲ್ಲ ಕರೀತಾರೆ. ಇವರು ಆಧುನಿಕ ಕನ್ನಡ ರಂಗಭೂಮಿಯ ಕ್ರಾಂತಿಕಾರಿ ರಂಗ ನಿರ್ದೇಶಕರು, ಪ್ರಗತಿಪರ ಚಿಂತಕರು ಮತ್ತು ಮಹೋನ್ನತ ರಂಗ ಸಂಘಟಕರಾಗಿರ್ತಾರೆ. ಯಾವುದೇ ಶಾಸ್ತ್ರೀಯ ರಂಗ ತರಬೇತಿ ಇಲ್ಲದಿದ್ದರೂ ತಮ್ಮ ಅದ್ಭುತ ಪ್ರತಿಭೆ ಮತ್ತು ಪರಿಶ್ರಮದಿಂದ ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿದ ಧ್ರುವತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವರು 1950 ಜೂನ್ 27 ಮಂಡ್ಯ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಇವರ ಶಿಕ್ಷಣ ಮಂಡ್ಯದಲ್ಲಿ ಶಿಕ್ಷಣ ಮುಗಿಸುತ್ತಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ರೀಡರ್ ಆಗಿ ಸೇವೆ ಸಲ್ಲಿಸಿ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರ್ತಾರೆ. ಇವರ ರಂಗಭೂಮಿ ಮತ್ತು ಸಾಮಾಜಿಕ ಚಳವಳಿಗೆ ಬಂದರೆ ಇವರು ಸಂಘಟನಾ ಶಕ್ತಿ ಎಂದು ಈಗಾಗಲೇ ಹೇಳಿದೆ. ರಂಗ ನಿರಂತರ ಎಂಬ ತಂಡವನ್ನು ಕಟ್ಟುತ್ತಾರೆ. ಬಂಡಾಯ ಮತ್ತು ಪ್ರಗತಿಪರ ಚಿಂತನೆಯನ್ನು ಹೊತ್ತು ತಂದು ಅನೇಕ ಬಂಡಾಯ ನಾಟಕಗಳನ್ನು ಇವರು ನಿರ್ಮಾಣ ಮಾಡಿ ಇವರು ಹೆಚ್ಚಾಗಿ ಪ್ರದರ್ಶನ ಮಾಡ್ತಾರೆ. ಇವರು ಪ್ರಮುಖವಾಗಿ ನಿರ್ದೇಶಿತ ರಂಗಕ್ಕೆ ಅಳವಡಿಸಿದ ನಾಟಕಗಳು ಅಂತಂದ್ರೆ ಒಡಲಾಳ, ದೇವನೂರು ಮಹಾದೇವರದು, ಬೆಲ್ಚಿ, ಮಹಾಚೈತ್ರ, ಅಂಬೇಡ್ಕರ್, ಸುಲ್ತಾನ್ ಟಿಪ್ಪು ಮೊದಲಾದ ಒಂದು ನಾಟಕಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಇವರಿಗೆ ಸಂದ ಪ್ರಶಸ್ತಿ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕೆವಿ ಸುಬ್ಬಣ್ಣ ನಾಟಕ ಪ್ರಶಸ್ತಿ ಮುಂತಾದವು. ಇಂಥ ಮಹನೀಯರು 2006 ಜನವರಿ 11 ತೀವ್ರ ಹೃದಯಾಘಾತದಿಂದ ನಿಧನರಾಗ್ತಾರೆ. ಇದಾಗಿತ್ತು ಸಿ ಜಿ ಕೆ ಅವರ ಒಂದು ಪುಟ್ಟ ಪರಿಚಯ. ಬನ್ನಿ ಈಗ ಬಿ ಎಂ ಶ್ರೀಕಂಠಯ್ಯ ಅವರ ಕವನವನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ ಅವರ ದನಿಯಲ್ಲಿ ಕೇಳೋಣ.

ಬಿ ಆರ್ ಛಾಯ್ ಅವರ ದನಿಯಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ಕವನವನ್ನು ಕೇಳಿದ್ವಿ. ಎಷ್ಟು ಚೆಂದ ಇತ್ತಲ್ವಾ ಸ್ನೇಹಿತರೆ? ಇದು ಇಂಗ್ಲೀಷ್ನ ಕನ್ನಡಕ್ಕೆ ಅನುವಾದವಾದ ಒಂದು ಪದ್ಯ ಅಂತ ನಾವು ಭಾವಿಸ್ಬೋದು. ಲೀಡ್ ಕೈಂಡ್ಲಿ ಲೈಟ್ ಅಂತ ಹೇಳಿ ಇಂಗ್ಲೀಷ್ಗೆ ನಿಂದ ಕನ್ನಡಕ್ಕಿದು ಕರುಣಾಳು ಬಾ ಬೆಳಕೆ ಎಂಬ ಒಂದು ಪದ್ಯ ಅನುವಾದವಾಗಿರೋದು ನಾವು ಗಮನಿಸಬೇಕು. ಅದ್ಭುತವಾದ ಹಾಡು, ಒಂದು ರೀತಿ ಭಾವನಾತ್ಮಕವಾದಂತಹದ್ದು. ತಾನು ದೈವವನ್ನು ಸ್ಮರಣೆ ಮಾಡ್ತಾ ಇರುವಂಥದ್ದು ಅಂದರೆ ದೇವರು ಒಂದು ಶಕ್ತಿಯನ್ನು, ಕತ್ತಲಲ್ಲಿದ್ದೀನಿ ನನಗೆ ಕರುಣೆಯಿಂದ ಬೆಳಕನ್ನು ನೀಡು ಎಂಬ ಮಾತನ್ನು ಹೇಳೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸ್ನೇಹಿತರೆ, ಇವತ್ತು ಮತ್ತೊಬ್ಬರು ನಮ್ಮ ಆಕಾಶವಾಣಿಯ ಗಾಯಕರು, ಹಿರಿಯ ಗಾಯಕರಾದಂತಹ ಸರೋಜ ನಟರಾಜನವರ ಜನ್ಮದಿನವಾಗಿದೆ. ಇವರು ಕರ್ನಾಟಕದ ಪ್ರಸಿದ್ಧ ಆಕಾಶವಾಣಿ ಹಿರಿಯ ಗಾಯಕರಾಗಿದ್ದರು. ತಮ್ಮ ಸುಮಧುರ ಕಂಠದಿಂದ ಶಾಸ್ತ್ರಿ ಮತ್ತು ಭಕ್ತಿಗಳ ಹಾಡಿ ಅಪಾರ ಜನಪ್ರಿಯತೆ ಗಳಿಸಿದರು. ಇವರು 1953 ಆಕಾಶವಾಣಿ ಗಾಯಕಿಯಾಗಿ ಆಯ್ಕೆ ಆಗ್ತಾರೆ. ಮದ್ರಾಸ್, ವಿಜಯವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ದೀರ್ಘಕಾಲ ಗಾಯಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮುಖ್ಯವಾಗಿ ಶಿವ ಮತ್ತು ವಿಠಲನ ಕುರಿತಾದ ಭಕ್ತಿಗಳು, ದಾಸರ ಪದಗಳನ್ನು ಹಾಡುವುದರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವರ ದನಿಯಲ್ಲಿ ಮೂಡಿಬಂದ ಕೆಲವು ಪ್ರಮುಖ ಗೀತೆಗಳೆಂದರೆ ನರಜನ್ಮ ಬಂದಾಗ, ಕೇಳೋನು ಹರಿ ತಾಳೆನು, ಸಾಂಗ್ಸ್ ಆನ್ ಶಿವ ಆ್ಯಂಡ್ ವಿಠಲ್ ಆಲ್ಬಮ್, ಇವರು ಮೊದಲ ಅಂಶಗಳಾಗಿದ್ದಾವೆ. ಈ ಮಹನೀಯರು 86 ವಯಸ್ಸಿನಲ್ಲಿ ಅನಾರೋಗ್ಯದ ನಿಮಿತ್ತವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೇ 2016 ನಿಧನರಾಗ್ತಾರೆ. ಇದಾಗಿತ್ತು ಸರೋಜಾ ನಟರಾಜನವರ ಒಂದು ಪುಟ್ಟದಾದ ಪರಿಚಯ. ಬನ್ನಿ ಈಗ ರಾಷ್ಟ್ರಕವಿ ಕುವೆಂಪು ಅವರ ರಚನೆಯನ್ನು ವೈ ಕೆ ಮುದ್ದುಕೃಷ್ಣ ಹಾಗೂ ಕಸ್ತೂರಿ ಶಂಕರ್ ಅವರ ದನಿಗಳಲ್ಲಿ ಆಲಿಸೋಣ.

ಕೆಲವರು ಇಂಪಾದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಕೇಳಿ ಒಂದಷ್ಟು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳು ಓದುವ ಸಮಯ ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರು ಆಲಿ ಹನುಮಂತಾಪುರದಿಂದ. ಆಕಾಶವಾಣಿ ಭದ್ರಾವತಿ ನಿಲಯದ ವೃಂದದವರಿಗೆ ಶನಿವಾರದ ಬೆಳಗಿನ ಶುಭೋದಯ, ಒಂದೇ ಮಾತ್ರ ಎನ್ನೋಣ, ಮುಂದಿನ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ಸಾಗಲಿ ಎಂದು ಆಶಿಸೋಣ ಅಂತ ಹೇಳ್ತಾ ಇದ್ದಾರೆ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ್ಗಡ್ದೆಯವರು. ಹಣ್ಣುಗಳ ಲೋಕದ ಅನಾನಸ್ ದಿನ ಇವತ್ತು ಬೇರೆ, ಎಂಥ ಅದ್ಭುತವಾದ ಮಾಹಿತಿನ ಹಂಚಿಕೊಂಡಿದ್ದಾರೆ ನಮ್ಮ ಭೂಪ ವೆಂಕಟೇಶ್ ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಅಂದರೆ ಅವರು ಒಂದು ಪದ್ಯನೇ ಬರೆದು ಬಿಟ್ಟಿದ್ದಾರೆ, ನಾನು ಒಂದು ಸಾಲನ್ನು ಮಾತ್ರ ಓದ್ತೀನಿ. ಹಳದಿಯ ಗರಿಗರಿಯ ಸ್ವಾದಿಷ್ಟ ಭರಿತ

ವಿಟಮಿನ್ ಸಿ ರಸಗಂಗೆಯ ಅನಾನಸ್ ಸೊಗಸಾದ ರುಚಿಕರ ಪೇಯ ತಯಾರಿಕೆಗೆ ಲೀಲಾಜಾಲದ ನಾರಿನಂಶದ ತೇಜಸ್ಸು ದೇಹದ ಆರೋಗ್ಯದ ಸುಸ್ಥಿಯ ರಕ್ತ ವೃದ್ಧಿಯ ಚರ್ಮ ರಕ್ಷಣೆಗೆ ಅಗತ್ಯ ಕವಚ ಪಚನಕ್ರಿಯೆ ಸುಲಲಿತವಾಗಿ ಉದರದಲ್ಲಿ ಸಾಗಲು ಚಯಪಚಯ ಕ್ರಿಯೆಯು ಸ್ವಚ್ಛವಾಗಿರುತ್ತದೆ. ಎಂಥ ಅದ್ಭುತವಾದ ಮಾತು, ಖಂಡಿತ ಕಣ್ರಿ. ಅನಾನಸ್ ಅಂದರೆ ಯಾರಿಗೆ ಇಷ್ಟ ಆಗೋದಲ್ಲ ಹೇಳಿ? ಖಂಡಿತ, ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಮತ್ತು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಗೆ ಹೆಚ್ಚಾಗಿ ನಾವು ಇದನ್ನು ಗಮನಿಸ್ತೀವಿ ಬೆಳೆಯೋದನ್ನು. ಉಮೇಶ್ ಸಿರಿಗೆರೆಯವರು ಮುಂಜಾನೆ ಶುಭೋದಯ ಅಂತ ಸಂದೇಶ ಕಳಿಸಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ, ನಮಸ್ಕಾರಗಳು ಎಲ್ಲ ಆಕಾಶವಾಣಿ ರೇಡಿಯೋ ಕೇಳುಗರ ಅಭಿಮಾನಿ ಕಿಷ್ಕಿಂಧ ನಗರ ಗಂಗಾವತಿ ಹಿರಣ್ಣನವರು ವಿಜಯಶ್ರೀ ಅವರು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಶುಭೋದಯ, ವಿಚಾರಪೂರ್ಣ ಮಾಹಿತಿಗಳಿಗೆ, ಸುಮಧುರವಾದ ಗೀತೆಗಳಿಗೆ ಭದ್ರಾವತಿ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ನಾಯಕ್ ಅವರು. ಈ ದಿನ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ ಮೂಡಿ ಬಂದ ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿತ್ತು. ಅಶ್ವಿನಿ ಪ್ರದೀಪ್ ಅವರು ಚಿಕ್ಕನಲ್ಲೂರಿಂದ ಸಂದೇಶ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಆಕಾಶವಾಣಿ, ಹಿತೈಷಿ ಕಲಾಕರ್ಣ ಚಿನ್ಮಯಿ ನ್ಯಾಮ್ತಿಯಿಂದ ಹೆಚ್ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ. ಐದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ MS ಸುಬ್ಬುಲಕ್ಷ್ಮಿ ಅವರ ದಿವ್ಯ ಕಂಠದಲ್ಲಿ ಮೂಡಿಬಂದ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಕೇಳಿ ಮನಸ್ಸು ಪ್ರಫುಲ್ಲಗೊಂಡಿತು. ಇನ್ಮೇಲೆ ಪ್ರತಿ ಶನಿವಾರ ಈ ಸುಪ್ರಭಾತ ಪ್ರಸಾರ ಮಾಡಬೇಕೆಂದು ನನ್ನ ವಿನಮ್ರ ಮನವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನವಿಯನ್ನು ನಮ್ಮ ಅಧಿಕಾರಿಗಳ ಗಮನಕ್ಕೆ ತರ್ತೇವೆ. ಹಾಗೆಯೇ ಇಂದು ಬೆಳಗ್ಗೆ ಪ್ರಸಾರವಾದ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣಗಳ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾಗಿ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟು, ಹಾಗೆಯೇ ವೇಲಂಕಣಿ ಎಂದು ಪ್ರಸಿದ್ಧವಾದ ಆರೋಗ್ಯ ಮಾತೆ ಇಗ್ಗರ್ಜಿಯ ಬಗ್ಗೆ ಸುಂದರರಾಜ್ ಅವರು ಉಪಯುಕ್ತವಾದ ಮಾಹಿತಿ ನೀಡಿದರು ಅಂತ ಅವರು ಹೇಳ್ತಾ ಇದ್ದಾರೆ. ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗ್ರ ವಿಜಯಕುಮಾರ್, ಬೆಳಗ್ಗೆ ಚಿಂತನ ಕರುಣಾಳ ಬಾ ಬೆಳಕ್ಕೆ, ಹಾಗೆಯೇ ಆರೋಗ್ಯ ಮಾಹಿತಿ, ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ಮೂಡಿಬಂತು. ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರಗೊಂಡು ಗೀತಾರಾಧನೆ ಮತ್ತು ಚಿಂತನ ಬಹಳ ಅರ್ಥಪೂರ್ಣವಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ತೆ ಮುಂಜಾನೆ FM ಬಾನುಲಿ, ಸುಮಧುರವಾದ ಮಾಹಿತಿ ಹಾಡು ಅದ್ಭುತವಾದ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲ್ಪುರದಿಂದ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್, ಧನ್ಯವಾದಗಳು. ನಮ್ಮ ಪ್ರೀತಿಯ ಬಾನುಲಿಯ ಕನ್ನಡವನ್ನು ಮಾತನಾಡ್ತಾ ಉತ್ತಮ ಕಾರ್ಯಕ್ರಮ ಕೊಡುತ್ತಿರುವ ಪ್ರೀತಿಯ ಸಹೋದರರಿಗೆ ಮುಂಜಾನೆ ವಂದನೆಗಳು. ಬೆಳಗಿನ ಸುಭಾಷಿತದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮೂಡಿ ಬರ್ತಿದೆ. ನಮ್ಮ ಬಾನುಲಿ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ರಾಜು ಶಂಕರ್ ಘಟ್ಟ ಅವರು. ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಆಕಾಶವಾಣಿ ಕುಟುಂಬಕ್ಕೆ ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ MS ಸುಬ್ಬುಲಕ್ಷ್ಮಿ ಅವರ ಸುಪ್ರಭಾತ, ಕರುಣಾಳು ಬಾ ಬೆಳಕಿ ನೇಗಿಲು ಮಿಡಿತ, ಆರೋಗ್ಯ ಸೂತ್ರ, ದಾವಣಗೆರೆ ಜಿಲ್ಲೆಯ ತಾಣಗಳು, ಭಕ್ತಿಗೀತೆಗಳು, ಮಿಕ್ಸ್ ಮೆಲೋಡಿ ಎಲ್ಲವೂ ತುಂಬ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಸರ್ ಶುಭ ಶನಿವಾರ, ಬೆಳಗ್ಗೆ ನೀವು ಪ್ರಸಾರ ಮಾಡಿದ ಸುಪ್ರಭಾತ ನಮಗೆ ಲವಲವಿಕೆ ಉಂಟಾಗಿ ಬಹಳ ಸಂತೋಷ ಭಕ್ತಿ ಉಂಟಾಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶನಿವಾರದ ವಂದನೆಗಳು ಸರ್, ಹೆಲ್ತ್ ಟಿಪ್ಸ್, ಚಿತ್ರಗೀತೆ, ಮಿಕ್ಸ್ ಮೆಲೋಡಿ ಇಷ್ಟವಾಯಿತು ಸರ್. ಡಿ ಬುರ್ಮನ್ನವರ ಜನ್ಮದಿನದ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀಶೈಲ ಕುಮಾರ್ ಏರ್ಲೈಫ್ಟ್ ಶಿವಮೊಗ್ಗದಿಂದ, ಶುಭ ಮುಂಜಾನೆ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನಪುರ ಭದ್ರಾವತಿಯಿಂದ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳಿಕೇಡ್ ದಿಂದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಅವರು ಮಿಕ್ಸ್ ಮೆಲೋಡಿಯಲ್ಲಿ ನಿತಿನ್ ಮುಖೇಶ್ ಹಾಗೂ PT ಉಷಾರ್ ಅವರ ಬಗ್ಗೆ ಮಾಹಿತಿ ಕೇಳಿ ಸಂತೋಷವಾಯಿತು, ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಸರ್ ಪ್ರೋಗ್ರಾಮ್, ಆಲ್ ಮಿಕ್ಸ್ ಪ್ರೋಗ್ರಾಮರ್ ಸೂಪರ್, ಮಿಕ್ಸ್ ಪೇಡಿಯ ಸಾಂಗ್ ಸರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. BHJ ಆಂಜನೇಯ, ಓಲ್ಡ್ ಟೌನ್ ಭದ್ರಾವತಿ, ಹನುಮಂತನಗರ, ಶಿವಮೊಗ್ಗ ಕೃಷಿ ನಗರ, ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ, ಆರೋಗ್ಯ ಮಾಹಿತಿ ಸೂಪರಾಗಿ ಆಲಿಸ್ತಾ ಇದ್ದೇವೆ. ಪ್ರವಾಸಿ ತಾಣಗಳ ಸುಂದರರಾಜ್ ಅವರ ಬಹಳ ಅರ್ಥಪೂರ್ಣ ಮಾಹಿತಿ ತಿಳಿಸಿದ್ದಾರೆ. ವಿಶ್ವ ಮಾದಕ ವಸ್ತು ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಬಗ್ಗೆ ಮಾಹಿತಿ ಬಹಳ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು. ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿ ಬಂದಿದೆ. ಹಾಗೆಯೇ 7:45 ಪ್ರಸಾರಗೊಂಡ ಚಿತ್ರಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಈ ದಿನ ವಿಶೇಷದಲ್ಲಿ ಸಾಕಷ್ಟು ಮಾಹಿತಿಗಳು ತಿಳಿದು ಬಂದವು, ಸೂಪರ್ ಆಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿದೆ, ಶಿವಮೊಗ್ಗದ ಕೃಷಿನಗರ, ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಅವರು. ಸಲ್ಮಾ ಟೀಚರ್ ತರೀಕೆರೆ, PT ಉಷಾ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಆಕಸ್ಮಿಕ ಹಾಡು ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಕುಮಾರ್ ಹೊನ್ನಾಳಿಯಿಂದ, ನಮಸ್ತೆ ಸರ್, ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಶುಭೋದಯ ಸರ್, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ದಿನ ಬೆಳಗ್ಗೆ ಚಿಂತನ ಕರುಣಾಳ ಬಾಬಾ ಹೆಲ್ತ್ ಇನ್ಸ್, ಆರೋಗ್ಯ ಮಾಹಿತಿ, ವಿಶ್ವ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳಸಾಗಣೆ ವಿರೋಧಿ ದಿನಾಚರಣೆ ಬಹಳ ಅಗತ್ಯವಾದ ಅರ್ಥಪೂರ್ಣ ಮಾಹಿತಿ, ಸಂದರ್ಶನ ಲತೀಶ್ ಪಾಲ್ದಾನೆ ಅವರ ಧನ್ಯವಾದಗಳು. ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆ

ಗಳು ಭಕ್ತಿ ಸೂಪರ್ ಆಗಿ ಇತ್ತು. ಸೊನ್ನೆ ಎಂ ಎನ್ ಸುಂದರಾಜ್ ಅವರು ಪ್ರವಾಸಿ ತಾಣದ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗಾಗಲೇ ಹೋಗಿ ನೋಡಬೇಕು ಅನಿಸುತ್ತೆ. ಧನ್ಯವಾದಗಳು. ಹಾಗೆಯೇ ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು. ಹಾಡು ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳ್ತಾ ಇದ್ದಾರೆ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಶಿವಮೊಗ್ಗದಿಂದ. ಮಮತಾ ಅವರು ಭದ್ರಾವತಿಯಿಂದ, ಶುಭೋದಯ ಸರ್, ಈ ದಿನ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮೂಡಿ ಬಂದವು, ಧನ್ಯವಾದಗಳು. ಹೆಚ್ ಬಿ ಗುರುಮೂರ್ತಿ ಅವರು, ಗುಡ್ ಮಾರ್ನಿಂಗ್ ಸರ್, ಇಲ್ಲಿಂದ ಎನ್ ಆರ್ ಪುರ ಮುಂಬೈ ಅಂತ ಹಾಕಿದ್ದಾರೆ. ಓಕೆ, ನಮಸ್ತೆ ಸರ್. ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು. ಭಾವಗೀತೆ, ಭಕ್ತಿಗೀತೆ, ಕರುಣಾಳು ಬಾ ಬೆಳಕೆ ತುಂಬ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ವೇಲಿಲ್ಲ ವಿದ್ಯಾನಗರ ಬೆಳಗಿನ ಶುಭೋದಯಗಳು ಸರ್. ಇಂದಿನ ಗೀತಾರಾಧನೆಯಲ್ಲಿ ಎಂ ಎಸ್ ಸುಬ್ಬುಲಕ್ಷ್ಮಿ ಅವರ ಸುಮಧುರ ಕಂಠದಲ್ಲಿ ಕೇಳಿ ಬಂದ ಸುಪ್ರಭಾತ ಕೇಳಿ ಬಹಳ ಖುಷಿಯಾಯಿತು. ಪ್ರತಿ ಶನಿವಾರ ಈ ಸುಪ್ರಭಾತ ಹಾಕಿದರೆ ತುಂಬ ಖುಷಿಯಾಗುತ್ತೆ ಸರ್. ಹಾಗೆ ದಾವಣಗೆರೆ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಚಿತ್ರಗೀತೆಗಳು, ಭಾವಗೀತೆಗಳು ಎಲ್ಲವೂ ಬಹಳ ಸುಂದರವಾಗಿ ಮೂಡಿ ಬಂದವು, ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ವಿಚಾರವನ್ನು ನಮ್ಮ ಏನು ನಿಲಯದ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಎಲ್ಲ ಸಂದೇಶಗಳನ್ನು ನಾನು ಓದಿ ಮುಗಿಸಿದ್ದೇನೆ ಸ್ನೇಹಿತರೆ. ಬಹಳಷ್ಟೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ತಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕಲ್ಲ. ಇದುವರೆಗೂ ಇಂಪಾದ ಭಾವಗೀತೆಗಳನ್ನು ನಾವು ಕೇಳಿದ್ವಿ ಸ್ನೇಹಿತರೆ. ಆ ಭಾವಗೀತೆಗಳು ಭಾವಪೂರ್ಣವಾಗಿದ್ವು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಈಗ ಸಾಗೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 10:43. ಸ್ನೇಹಿತರೆ, ಈಗ ಇವತ್ತಿನ ವಿಶೇಷ ಕಾರ್ಯಕ್ರಮದ ಕಡೆ ಗಮನ ಹರಿಸಬೇಕಾಗಿದೆ. ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ಜ್ಞಾನ ವಿಜ್ಞಾನ ಸಮ್ಮಿಲಿತವಾದದ್ದೇ ನಮ್ಮ ಒಂದು ಅಧ್ಯಯನ. ಇದರ ಹಿನ್ನೆಲೆ ಒಳಗೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಇಂದಿನ ಒಂದು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಸೈನ್ಸ್ ಕ್ವಿಜ್ಗೆ ಅಂದರೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತ, ವೆಲ್ಕಮ್. ಸ್ನೇಹಿತರೆ, ಸಿದ್ಧವಾಗಿದ್ದೀರಲ್ವಾ? ಇವತ್ತು ವಿಜ್ಞಾನ ತರಗತಿ ಆರಂಭವಾಗ್ತಾ ಇದೆ. ಎಲ್ಲ ಪ್ರೀತಿಯ ಸ್ನೇಹಿತರು ಪುಸ್ತಕ ಪೆನ್ನನ್ನು ಇಟ್ಕೊಂಡಿದ್ದಾರೆ. ಕೇಳುವ ಪ್ರಶ್ನೆಗೆ ಪಟಪಟ ಅಂತ ಹೇಳಿ ಬುದ್ಧಿಗೆ ಕಸರತ್ತು ಕೊಡ್ತಾ, ಕಿವಿಗೆ ಇಂಪಾದ ಹಾಡನ್ನು ಕೇಳ್ತಾ, ತಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನಿಮಗೆ ಮೂಡಿ ಬರ್ತಾ ಇದೆ. ಈ ಪ್ರಶ್ನೆಗಂತೂ ಪಟಪಟ ಅಂತ ಹೇಳಿ ಬೇಗ ಉತ್ತರ ಕೊಡ್ತಾರೆ. ಒಂದು ಪ್ರಶ್ನೆ ಸುಲಭ ಇರುತ್ತೆ, ಒಂದು ಪ್ರಶ್ನೆ ಸ್ವಲ್ಪ ಬುದ್ಧಿಗೆ ಕಸರತ್ತು ಕೊಡಬೇಕಲ್ವ ಸ್ನೇಹಿತರೆ? ಬನ್ನಿ, ಮೊದಲಿಗೆ ಸುಲಭದ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹ ಯಾವುದು? ಪ್ರಶ್ನೆ ಹೀಗಿದೆ, ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹ ಯಾವುದು? ನಾನಿನ್ನೂ ಆಯ್ಕೆನೇ ಕೊಟ್ಟಿಲ್ಲ, ಉತ್ತರಗಳು ಪಟಪಟ ಅಂತೇಳಿ ಬರಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ. ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹ ಯಾವುದು? ಆಯ್ಕೆ 1 ಸೂರ್ಯ, ಆಯ್ಕೆ 2 ಚಂದ್ರ. ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಚಂದ್ರ. ಭೂಮಿಯ ಏಕೈಕ ನೈಸರ್ಗಿಕ ಶಾಶ್ವತ ಉಪಗ್ರಹ ಯಾವುದು ಎಂಬ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ. ಸ್ನೇಹಿತರೆ, ತಾವು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527226 ಸೊನ್ನೆ ಸೊನ್ನೆಗೆ ಉತ್ತರವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹ ಯಾವುದು? ಇದು ನನ್ನ ಮೊದಲನೇ ಪ್ರಶ್ನೆ ಇಂದಿನ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ. ಪಟಪಟ ಅಂತೇಳಿ ಉತ್ತರ ಕಳಿಸ್ಕೊಡ್ತಿರಲ್ವ? ಬನ್ನಿ, ಹಾಗಾದರೆ 2 ಇಂಪಾದ ಬ್ಯಾಕ್ ಟು ಬ್ಯಾಕ್

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೇ ಪ್ರಶ್ನೆಯಾಗಿ ಕೇಳಿದ್ದೆ, ಭೂಮಿಯ ಏಕೈಕ ಶಾಶ್ವತ ಉಪಗ್ರಹ ಯಾವುದು ಅಂತ ಹೇಳಿ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅವರೆಲ್ಲ ಉತ್ತರಗಳನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ.

ಚಿತ್ರಾ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಧನಂಜಯ ಅವರು ಮಾಧವ ನಗರ ಭದ್ರಾವತಿಯಿಂದ, ಮೋನಿಕಾ ಹಾಸನದಿಂದ, ಹಾಗೆಯೇ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು, ರೇಣುಕಾಡಿ ಶಿವಮೊಗ್ಗದಿಂದ ಮಮತಾ ಅವರು ಭದ್ರಾವತಿಯಿಂದ, ಗುಡ್ ಮಾರ್ನಿಂಗ್ ಅರ್ಕೇರಿಯಿಂದ ರೇಖಾ ಅವರು ಹಾಗೆಯೇ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟಿನಿಂದ, M.E. ಶಣ್ಣ ಮುತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ತಾರಾ ಸುಷ್ಮಿತ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕಿನಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಭಾರತಿ ಮಹೇಶ್ ರಂಗಪ್ಪ ವೃತ್ತ ಭದ್ರಾವತಿಯಿಂದ, ಶಾಂತಿನಿ ಹಾಸನದಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ, ಹನುಮಂತಪ್ಪ ಮಡವಾಳ್ ಅವರು ಜಗಳೂರಿನಿಂದ, ಹಾಗೆಯೇ ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ಪ್ರತಿಭಾ ನಾಯ್ಕ ಅವರು ಶಿವಮೊಗ್ಗದಿಂದ, ರಾಜಲಕ್ಷ್ಮಿ ಈಶ್ವರಪ್ಪ ಮತ್ತು ಹುತ್ತ ಕಾಲೋನಿ ಭದ್ರಾವತಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ, ಲಕ್ಷ್ಮೀ ಮಂಜುನಾಥ್ ಅವರು ಗಾಂಧಿನಗರ ಶಿವಮೊಗ್ಗದಿಂದ, ಬನಶಂಕರಿ ಸೀತಾ ಸರ್ಕಲ್ ವೀಣಾ ಅವರು ಬೆಂಗಳೂರಿನಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ರವಿ ಶುಂಟಿ ಸಂಪತ್ ಬೆನಕನಹಳ್ಳಿಯಿಂದ, ಗೌರಮ್ನವರು ಹಾವೇರಿಯಿಂದ, ಶ್ರೀಶೈಲ ಕುಮಾರ್ ಏರ್ಲೇಔಟ್ ಶಿವಮೊಗ್ಗದಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್ ವಿಜಯಪುರ, ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ವಿಜಯಪುರದಿಂದ, ಉದಯ್ ಕುಮಾರ್ ಜೋಗಿ ಟೀ ಸ್ಟಾಲ್ APMC ಶಿವಮೊಗ್ಗದಿಂದ, ಗುಡ್ ಮಾರ್ನಿಂಗ್ ಬೆಳಗಿನಿಂದ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ವಿಶ್ವಾಸ್ ಅವರು ಸವಳಂಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶುಭೋದಯ ಸರ್ ರಾಧಾ ಅವರು ನಿಧಿಯಿಂದ ಉತ್ತರ ಬಂದಿದೆ, ಚಂದ್ರಕಲಾ ಬೆಂಗಳೂರಿನಿಂದ, ಹಾಗೆಯೇ ಮುಂಜಾನೆ ಸರ್ ಮೂಡಲ ವಿಠಲ್ಪುರ ಪದ್ಮಶ್ರೀಧರ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು, ನಳಿನಾ ದೇವರಾಜ್ ಶ್ರೇಯಾ ಪ್ರಶಾಂತ್ ರಿಷಿಕಾ ಹೊಳೆಹೊನ್ನೂರಿನಿಂದ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಹಾಗೆಯೇ ಶುಭ ಮುಂಜಾನೆ ಸಾಂಗ್ಸ್ ಆರ್ ಮೆಲೋಡಿಯಸ್ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಹ್ಯಾಪಿ ಕೆಂಪೇಗೌಡ ಜಯಂತಿ ತಮಗೂ ಸಹ ಕೆಂಪೇಗೌಡ, ಉಮೇಶ್ ಸಿರಿಗೆರೆ ಅವರು ಬುದ್ಧವಂತರು ದಾವಣಗೆರೆಯಿಂದ, ನಮಗೆ ಅಲ್ವಾ ಸಾರ್ ಅಂತ ಹೇಳಿದರೆ ಖಂಡಿತ ಹೌದು ನಿಮ್ಮ ಉತ್ತರ ಸರಿ ಇದೆ, ಶ್ರುತಿ ಸಂತೋಷ್ ಬುತ್ತುಂಗುಡಿ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್ ಗೌರಿ ಶಿವಮೊಗ್ಗದಿಂದ ಉತ್ತರ ಕಳಿಸ್ಕೊಟ್ಟಿಲ್ಲ, ದಯಮಾಡಿ ಉತ್ತರ ಕಳಿಸ್ಕೊಡಿ ಗೌರಿ ಅಂತ ಹೇಳಿದ್ದಾರೆ. ಹಾಗೆಯೇ ಅಶೋಕ್ ಕೇಸಲ್ ಶಿವಮೊಗ್ಗದಿಂದ, ಶಾಂತಾಚಾರ್ಯ ಬಡಿಗೇರು ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಬಂದಿದೆ. ಸ್ನೇಹಿತರೆ ನಿಮ್ಮೆಲ್ಲ ಉತ್ತರಗಳು ಸರಿಯಾಗಿದೆ, ನಾನು ಆಗಲೇ ಹೇಳಿದೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಪಟಪಟ ಅಂತೇಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಸರಿ ಇದೆ ಸ್ನೇಹಿತರೆ, ಖಂಡಿತ ಭೂಮಿಯ ಏಕೈಕ ಶಾಶ್ವತ ನೈಸರ್ಗಿಕ ಉಪಗ್ರಹ ಅಂದರೆ ಚಂದ್ರ. ಚಂದ್ರನು ಭೂಮಿಯನ್ನು ಸಂಪೂರ್ಣವಾಗಿ ಸುತ್ತು ಹಾಕಲು ಮತ್ತು ತನ್ನದೇ ಆದ ಅಕ್ಷದ ಮೇಲೆ ಒಂದು ಬಾರಿ ತಿರುಗಲು ಸುಮಾರು 27 ದಿನ 7 ಗಂಟೆಗಳನ್ನು ತೆಗೆದುಕೊಳ್ತಾನೆ. ಮಾನವ ನಿರ್ಮಿತ ಸಾವಿರಾರು ಕೃತಕ ಉಪಗ್ರಹಗಳಿರಬಹುದು ಭೂಮಿಯ ಕಕ್ಷೆಯಲ್ಲಿದ್ದರೂ ನೈಸರ್ಗಿಕವಾಗಿ ರೂಪುಗೊಂಡ ಏಕೈಕ ಕಾಯ ಅಂದರೆ ಚಂದ್ರ ಮಾತ್ರ. ಇದು ನಮ್ಮ ಸೌರಮಂಡಲದಲ್ಲಿರುವ ನೈಸರ್ಗಿಕ ಉಪಗ್ರಹಗಳಲ್ಲಿಯೇ 5ನೇ ಅತಿದೊಡ್ಡ ಉಪಗ್ರಹವಾಗಿದೆ. ಚಂದ್ರನ ಗುರುತ್ವಾಕರ್ಷಣ ಬಲವು ಭೂಮಿಯ ಮೇಲೆ ಸಮುದ್ರದ ಅಲೆಗಳ ಏರಿಳಿತಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ನಾವು ಭಾವಿಸ್ಬೋದು. ಸ್ನೇಹಿತರೆ ಹಾಗಾದರೆ ಎರಡನೇ ಪ್ರಶ್ನೆ ಕಡೆಗೆ ಹೋಗೋಣ. ಎರಡನೇ ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ, ಬನ್ನಿ. ಕರಾವಳಿಯ ಕಡಲ ತೀರವು ದಿನಕ್ಕೆ ಎಷ್ಟು ಬಾರಿ ಉಬ್ಬರ ಇಳಿತವನ್ನು ಅನುಭವಿಸುತ್ತದೆ? ಗಮನಿಸಿ, ಕರಾವಳಿಯ ಕಡಲ ತೀರವು ದಿನಕ್ಕೆ ಎಷ್ಟು ಬಾರಿ ಉಬ್ಬರ ಇಳಿತವನ್ನು ಅನುಭವಿಸುತ್ತದೆ? ಗಮನಿಸಬೇಕು, ಕರಾವಳಿ ಕಡಲ ತೀರವು ದಿನಕ್ಕೆ ಎಷ್ಟು ಬಾರಿ ಉಬ್ಬರ ಇಳಿತವನ್ನು ಅನುಭವಿಸುತ್ತದೆ? ಆಯ್ಕೆ 1, ವಾರಕ್ಕೆ ಒಮ್ಮೆ ಮಾತ್ರ. ಆಯ್ಕೆ 2, ದಿನಕ್ಕೆ 2 ಬಾರಿ. ಆಯ್ಕೆ 1, ವಾರಕ್ಕೆ ಒಮ್ಮೆ ಮಾತ್ರ. ಆಯ್ಕೆ 2, ದಿನಕ್ಕೆ 2 ಬಾರಿ ಮಾತ್ರ. ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481572260 ಪಡಪಡ ಅಂತೇಳಿ ಉತ್ತರ ಕಳಿಸ್ಕೊಡಿ. ನಿಮಗಾಗಿ ಈಗ 2 ಇಂಪಾದ ಹಾಡುಗಳು ನಿಮ್ಮ ಕಿವಿದರೆಗೆ ಬೀಳ್ತಾ ಇದೆ. ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಬ್ಯಾಕ್ ಟು ಬ್ಯಾಕ್ ಪ್ಲೇ ಬ್ಯಾಕ್ ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಕರಾವಳಿಯ ಕಡಲ ತೀರವು ದಿನಕ್ಕೆ ಎಷ್ಟು ಬಾರಿ ಉಬ್ಬರ ಇಳಿತವನ್ನು ಅನುಭವಿಸುತ್ತದೆ? ಅಥವಾ ಅದು

ತನ್ನದೇ ಆದ ರೀತಿಯಲ್ಲಿ ರೂಪಿಸುತ್ತದೆ. ಉತ್ತರವನ್ನು ಕಳಿಸ್ಕೊಡ್ತಾರೆ. ಆಪ್ಷನ್ ಎ ವಾರಕ್ಕೆ ಒಮ್ಮೆ ಮಾತ್ರ, ಆಪ್ಷನ್ ಬಿ ದಿನಕ್ಕೆ ಎರಡು ಬಾರಿ. ಗಮನಿಸಬೇಕು, ಆಯ್ಕೆ ಒಂದು ವಾರಕ್ಕೆ ಒಮ್ಮೆ ಮಾತ್ರ, ಆಯ್ಕೆ ಎರಡು ದಿನಕ್ಕೆ ಎರಡು ಬಾರಿ ಅಂತ ಹೇಳ್ತಾ ಬನ್ನಿ. ಈಗ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿಯ ದೆರೆಗೆ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ. ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಕೇಳಿ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯಾಗಿ ಕೇಳಿದೆ, ಕರಾವಳಿಯ ಕಡಲ ತೀರವು ದಿನಕ್ಕೆ ಎಷ್ಟು ಬಾರಿ ಉಬ್ಬರ ಇಳಿತವನ್ನ ಸೃಷ್ಟಿ ಮಾಡುತ್ತದೆ ಅಥವಾ ಅನುಭವಿಸುತ್ತದೆ ಅಂತ ಪ್ರಶ್ನೆ ಮಾಡಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸಿದ್ದೀರಿ. ತಮ್ಮೆಲ್ಲ ಉತ್ತರಗಳನ್ನು ಓದುವ ಸಮಯ ಈಗ ಬಂದು ಒದಗಿದೆ. ಯಾರ್ಯಾರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ ಬನ್ನಿ. ನಮ್ಮ ಕೇಳಗರು ಬಹಳ ಬುದ್ಧಿವಂತರು, ಗೌರಮ್ನವರು ಹಾವೇರಿಯಿಂದ, ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕಿನಿಂದ, ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಮಮತಾ ಅವರು ಭದ್ರಾವತಿಯಿಂದ, ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ಮೋನಿಕಾ ಹಾಸನದಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಶಾಂತಿನಿ ಹಾಸನದಿಂದ, ಯಾರಪ್ಪ ಹೆಸರು ಹಾಕಿಲ್ವಲ್ಲ, ಅನಿತಾ ಶಂಕರ್ ಎಡೆಹಳ್ಳಿ ಗಾಂಧಿನಗರ ಶಿವಮೊಗ್ಗದಿಂದ, ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ, ಎಂ ಇ ಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಶ್ರೀ ಗುರು ಹೋಟೆಲ್ ಕರ್ಕುಚ್ಚಿ ಮರಿಯಪ್ಪ, ಪದ್ಮಮ್ಮ, ರಘು, ಪ್ರೇಮ, ಮಾನ್ವಿ, ಮೌರ್ಯ ಉತ್ತರವನ್ನು ಕಳಿಸ್ಕೊಟ್ಟಿದೆ. ಪ್ರತಿಮಾ ನಾಯಕ ಅವರು ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯಕುಮಾರ್, ಹಾಗೆಯೇ ಮುಂದುವರೆದಂತೆ ನಿಜವಾಗಲೂ ದಿನಕ್ಕೆ ಯಾವುದಪ್ಪ ಪದ್ಮ ಪನ್ನಗಾಟಿ ಅನಂತಕುಮಾರ್ ಮೂಡಲೆ ವಿಠಲಪುರದಿಂದ, ಶ್ರೀಧರ್ ಅವರು ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಹಾಗೆಯೇ ನಳಿನಾ ದೇವರಾಜ್ ಅವರು ಶ್ರೇಯಾ ಪ್ರಶಾಂತ್ ರಿಷಕ ಹೊಳೆಹೊನ್ನೂರಿನಿಂದ, ಭಾರತಿ ಮಹೇಶ್ ಅವರು

ರಂಗಪ್ಪ ವೃತ್ತ ಭದ್ರಾವತಿಯಿಂದ, ಉಮಾದೇವಿ PWD ಕಾಲೋನಿಯಿಂದ, ಲಕ್ಷ್ಮೀ ಮಂಜನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ರಾಜಲಕ್ಷ್ಮೀ ಈಶ್ವರಪ್ಪ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಹನುಮಂತಪ್ಪ ಮಡವಾಳ ಅವರು ಜಗಳೂರಿನಿಂದ, ಹಾಗೆಯೇ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರ ಶಿವಮೊಗ್ಗದಿಂದ, ರೇಣುಕಡಿ ಶಿವಮೊಗ್ಗದಿಂದ, ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ರಂಗರಾಮೇಗೌಡ ಮಲವಗುಪ್ಪ ಶಿವಮೊಗ್ಗದಿಂದ, ನೇವಿ ಡಿಸೋಜ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಅಶೋಕ್ ಎಸ್ಎಲ್ ಅವರು ಶಿವಮೊಗ್ಗದಿಂದ, ವಿಶ್ವಾಸ ಅವಳಂಗ ಹಾಗೆಯೇ ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಹಾಗೆ ಹಾಯ್ ದಿನಕ್ಕೆ ಅಂತ ಹೇಳ್ತಾರೆ ನೇತ್ರ ಟೋಣಿ ಭದ್ರಾವತಿ ಭೂತನಗುಡಿಯಿಂದ, ರಂಗಸ್ವಾಮಿಯವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ರಾಘವ ಮನ್ಯಾನಿ ಶಂಕುತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಹ್ಯಾಬೆಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ವಿಭಾ ಅವರು ಬೆಂಗಳೂರಿನಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆಯ ಭದ್ರಾವತಿಯಿಂದ, ಶ್ರೀಶೈಲಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ವೀಲೀಲ ವಿದ್ಯಾನಗರ ಶಿವಮೊಗ್ಗದಿಂದ, ಚಂದಾಚಾರ ಬಡಿಗೇರ ಕುಕನೂರು ಹರಿಹರ ತಾಲೂಕಿನಿಂದ, ದಿನಕ್ಕೆ ಅಂತ ಹೇಳಿ ಉತ್ತರವನ್ನು ಕಳಿಸ್ಕೊಂಡು ಮುರಳೀಧರವರು ಶಿವಮೊಗ್ಗದಿಂದ, ಹಾಗೆಯೇ ಆಗ್ತದೆ ರವಿ ಶುಂಠಿ ಸಂಪತ್ ಮೋಕ್ಷಿತ ಗಜೇಂದ್ರ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಆಕಾಶವಾಣಿ ಭದ್ರಾವತಿ ಹಾಡು ಮಾತಾಡೋ ಕಾರ್ಯಕ್ರಮ ಸ್ವಾಗತ, ವಿಜ್ಞಾನದ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ದಿನಕ್ಕೆ ಎರಡು ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮಂಜುಳಾಬಾಯಿ ಕೆರೆಬೀರ್ನಹಳ್ಳಿಯಿಂದ ಚಂದ್ರಹಾಸಗಡದೆ, ಕೊಪ್ಪಳ ಜಿಲ್ಲೆ ರಾಜೂರಿಂದ ಅಕ್ಕಮಹಾದೇವಿಯವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬೆಂದಿ ವಿಜಯಕುಮಾರ್ ಅವರು, ಶಿವಮೊಗ್ಗ ಕೃಷಿನಗರದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ವಿಜಯಕುಮಾರ್ ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಭಾಗ್ಯ ರವೀಂದ್ರ ಚೈತ್ರ ವಿದ್ಯಾಮಂದಿರ ಭದ್ರಾವತಿಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟಿನಿಂದ, ಹಾಗೆಯೇ ರಾಜು ಅವರು ಶಂಕರಘಟ್ಟದಿಂದ. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಉತ್ತರ ಸರಿ ಇದೆ ಖಂಡಿತ ಸ್ನೇಹಿತರೆ. ಅದು ದಿನಕ್ಕೆ ಎರಡು ಬಾರಿ ತನ್ನ ಉಬ್ಬಿರ ಇಳಿತವನ್ನು ಸೃಷ್ಟಿ ಮಾಡುತ್ತೆ ಕರಾವಳಿ ಕಡಲ ತೀರಗಳು ಅಂತಂದರೆ. ಉಬ್ಬರ ಹೈ ಟೈಡ್ ಅಂತ ಎರಡು ಬಾರಿ ಇಳಿತವನ್ನು ಲೋ ಟೈಡ್ ಅಂತ ಅನುಭವಿಸುತ್ತೆ. ಅಂದರೆ ಒಟ್ಟಾರೆಯಾಗಿ ದಿನಕ್ಕೆ ನಾಲ್ಕು ಬಾರಿ ಉಬ್ಬರ ಇಳಿತಗಳು. ಆದರೆ ಒಮ್ಮೆ ಏರಿದ ಮೇಲೆ ಒಮ್ಮೆ ಇಳಿಲೇಬೇಕಲ್ಲ. ಅದರ ಪ್ರಶ್ನೆ ನಮ್ದಿಷ್ಟೇ. ಇಲ್ಲಿ ಎರಡು ಪ್ರಶ್ನೆ ಕೇಳಿದೆ. ಉಬ್ಬರ ಇಳಿತವನ್ನು ಅಂಥೇಳಿ, ಉಬ್ಬರ ಇಳಿತದ ವಿಧಗಳು ಅಂದರೆ ಅರೇ ದಿನದ ಉಬ್ಬರ ಉಳಿವಿಕೆ. ಅಂದರೆ ಪ್ರಪಂಚದ ಬಹುತೇಕ ಕರಾವಳಿ ಪ್ರದೇಶಗಳಲ್ಲಿ ಪ್ರತಿ 24 ಗಂಟೆಗಳಲ್ಲಿ ಎರಡು ಸಮಾನವಾದ ಉಬ್ಬರ ಮತ್ತು ಎರಡು ಇಳಿತಗಳನ್ನು ನಾವು ಕಾಣಬರ್ತದೆ. ಈ ಒಂದು ಉಬ್ಬರದಿಂದ ಮತ್ತೊಂದು ಉಬ್ಬರಕ್ಕೆ ಸಂಭವಿಸಿದ ನಿಖರವಾಗಿ 12 ಗಂಟೆ 25 ನಿಮಿಷಗಳು ಬೇಕಾಗುತ್ತವೆ. ಇದರಿಂದಾಗಿ ಪ್ರತಿದಿನ ಉಬ್ಬರವಿಳಿತದ ಸಮಯ ಸುಮಾರು 50 ನಿಮಿಷಗಳಷ್ಟು ಮುಂದೆ ಹೋಗುತ್ತದೆ. ದಿನದ ಉಬ್ಬರವಿಳಿತ ಅಂದರೆ ಕೆಲವು ಅಪರೂಪದ ಕರಾವಳಿ ಪ್ರದೇಶ, ಉದಾಹರಣೆಗೆ ಮೆಕ್ಸಿಕೋ ಕೊಲ್ಲಿಯಲ್ಲಿ ದಿನಕ್ಕೆ ಕೇವಲ ಒಂದು ಉಬ್ಬರ ಮಾತ್ರ ಈ ಇಳಿತವನ್ನು ಸಂಭವಿಸುತ್ತದೆ ಎಂಬುದಾಗಿ ತಿಳಿದುಬರುತ್ತೆ. ಈ ಉಬ್ಬರವಿಳಿತಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತ ಹೇಳಿದ್ರೆ, ಭೂಮಿಗೆ ಹತ್ತಿರವಿರುವ ಚಂದ್ರನ ಆಕರ್ಷಣೆ ಸಾಗರದ ನೀರನ್ನು ತನ್ನತ್ತ ಎಳೆಯುವುದರಿಂದ ಉಬ್ಬರ ಉಂಟಾಗುತ್ತದೆ. ಸೂರ್ಯನ ಗುರುತ್ವಾಕರ್ಷಣೆ ಬಲ ಚಂದ್ರನಿಗೆ ಹೋಲಿಸಿದರೆ ಸೂರ್ಯನ ದೂರವಿರುವುದರಿಂದ ಇದರ ಪ್ರಭಾವ ಸ್ವಲ್ಪ ಕಡಿಮೆ ಇರುತ್ತದೆ. ಭೂಮಿಯ ಅಪಕೇಂದ್ರಿತ ಬಲ ಕೆಲವು ಸಂದರ್ಭದಲ್ಲಿ ಸೆಂಟ್ರಲ್ ಫ್ಯೂಚುರಲ್ ಫೋರ್ಸ್ ಅಂತ ನಾವು ಕರಿತೀವಿ. ಭೂಮಿಯ ತನ್ನ ಅಕ್ಷದ ಮೇಲೆ ಸುತ್ತುವುದರಿಂದ ಚಂದ್ರನ ವಿರುದ್ಧ ದಿಕ್ಕಿನಲ್ಲಿ ನೀರು ಉಬ್ಬಿಕೊಳ್ಳುತ್ತದೆ ಎಂಬುದಾಗಿ ತಿಳಿದು ಬರುತ್ತೆ. ಸ್ನೇಹಿತರೆ, ಎಲ್ಲರೂ ಪಡಬಡ ಅಂತ ಹೇಳಿ ಎರಡು ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಈಗ ಮುಂದಿನ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಇದು ಈ ಪದವನ್ನು ಬಿಡಿಸಬೇಕು ಅಂದರೆ ಅಬ್ರಿವೇಷನ್ನು HAL, ಇದರ ವಿಸ್ತೃತ ರೂಪವನ್ನು ಬರೀರಿ. HAL ಗಮನಿಸಬೇಕಾಗ್ತದೆ. HAL ಆಯ್ಕೆ 1 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಆಯ್ಕೆ 2 ಹಿಂದೂಸ್ತಾನ್ ಏರೋಪ್ಲೈನ್ ಲಿಮಿಟೆಡ್, ಆಯ್ಕೆ 1 ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ನಾನು ಗಮನಿಸಬೇಕಾಗತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಹಾಗೆಯೇ ಆಯ್ಕೆ 2 ಹಿಂದೂಸ್ತಾನ್ ಏರೋಪ್ಲೇನ್ ಲಿಮಿಟೆಡ್. ಯಾವುದು ಇದರ ವಿಸ್ತೃತ ರೂಪ ಅನ್ನೋದನ್ನು ತಾವು ನಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಆಯ್ಕೆ 1 ಈಗಾಗಲೇ ಹೇಳಿದ್ದೀನಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಆಯ್ಕೆ 2 ಹಿಂದೂಸ್ತಾನ್

ಪೈಪ್ಲೈನ್ ಲಿಮಿಟೆಡ್. ಇದರ ವಿಸ್ತೃತ ರೂಪ ಯಾವುದು? ಆಯ್ಕೆ HALನ ವಿಸ್ತೃತ ಯಾವುದು? ಉತ್ತರ ಹೇಳ್ತಾ ಇದ್ದೀನಿ ನಾನು. ಅಂದರೆ ನಾನು ವಿಸ್ತೃತ ರೂಪ ಹೇಳ್ತಾ ಇದ್ದೀನಿ, ಆಯ್ಕೆ ಒಂದು, ಆಯ್ಕೆ ಎರಡು. ಇದರ ವಿಸ್ತೃತ ರೂಪ, ನಿಖರವಾದ ವಿಸ್ತೃತ ರೂಪ ಯಾವುದು? HALಗೆ ವಿಸ್ತೃತ ರೂಪ ಯಾವುದು ಎಂಬುದನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9485172206 ಉತ್ತರವನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, HALನ ವಿಸ್ತೃತವಾದ ರೂಪ ಅಬ್ರಿವೇಷನ್ ಅನ್ನು ಬಿಡಿಸಬೇಕಾಗುತ್ತೆ. ವಿಸ್ತೃತವಾದ ರೂಪವನ್ನು ನಮಗೆ ತಿಳಿಸ್ಕೊಡಿ. ಆಯ್ಕೆ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್. ಆಯ್ಕೆ ಎರಡು, ಹಿಂದೂಸ್ತಾನ್ ಏರೋಪ್ಲೇನ್ ಲಿಮಿಟೆಡ್. ಆಪ್ಷನ್ ಎ ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್, ಆಪ್ಷನ್ ಬಿ ಹಿಂದೂಸ್ತಾನ್ ಏರೋಪ್ಲೇನ್ ಲಿಮಿಟೆಡ್. ಯಾವುದು ಸರಿಯಾದ ಉತ್ತರವನ್ನು, ನಿಖರವಾದ ಉತ್ತರವನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಈಗ ಎರಡು ಇಂಪಾದ ಹಾಡುಗಳು ನಿಮಗೆ ಕೇಳಿದರಿಗೆ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ.

0: ಬರೀ ಕ್ರಿಶ್ಚನ್.
1: ಮೃಗಲೇನಿ, ಭೂಲೋಕದಲ್ಲಿ ನಮ್ಮ ಪರಮಾತ್ಮರು ಕೃಷ್ಣವರು ಬಂದಿದ್ದಾರೆ. ಅವರ ಹೃದಯವನ್ನ ಅಲ್ಲೋಲ ಕಲ್ಲೋಲಗೊಳಿಸು.
2: ಅಪ್ಪಣೆ ಪ್ರಭು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಘೆಟ್ಸ್ ಹಾಗೂ 101.4 ಮೆಘೆಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಸ್ಟುಡಿಯೋ ಸಮಯ 10:43:48. ಮೂರನೇ ಪ್ರಶ್ನೆಯಾಗಿ ಕೇಳಿದೆ, ಹೆಚ್ ಎ ಎಲ್ನ ವಿಸ್ತೃತ ರೂಪವನ್ನು ತಿಳಿಸಿ. ಅದರಲ್ಲಿ ಆಯ್ಕೆ 1, ಆಯ್ಕೆ 2 ಸಹ ಕೊಟ್ಟಿದ್ದೆ.

ಯಾರು ಯಾವ್ಯಾವ ಆಯ್ಕೆಯನ್ನು ಮಾಡಿದ್ದಾರೆ ನಮ್ಮ ಪ್ರೀತಿಯ ಕೇಳುಗರು, ನೋಡುವ ಕೇಳುಗ ಅಭಿಮಾನಿಗಳು, ಕೇಳುಗ ದೇವರುಗಳು ಅಂತಲೇ ನಾವು ಕರಿಬೋದು. ಗೌರಮ್ನವರು ಹಾವೇರಿಯಿಂದ ಉತ್ತರ ಕಳಿಸ್ಕೊಡ್ತಾರೆ, ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಹಂಬಣ್ಣ ಅವರು ನ್ಯಾಮತಿಯಿಂದ, ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಮಮತಾ ಅವರು ಭದ್ರಾವತಿಯಿಂದ, ನೇವಡಿ ಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಸವಿತಾ ದೇವ್ದರ್ ಅವರು ಶಿವಮೊಗ್ಗದಿಂದ, ಹ್ಯಾಬೆಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಶಾಂತಿನಿ ಹಾಸನದಿಂದ, ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿಯರ್ ಪ್ರಾಜೆಕ್ಟಿನಿಂದ, ಸುಮಾ ನಿರಂಜನ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕಿನಿಂದ, ಟಿ ಜಿ ಸತ್ಯನಾರಾಯಣ ಟಿ ಎಸ್ ಬಿ ಕೋಟೆ ರೋಡ್ ಶಿವಮೊಗ್ಗದಿಂದ, ಮುರಳೀಧರ ಅವರು ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ರಾಜಲಕ್ಷ್ಮೀಶ್ವರಪ್ಪ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಮೋಹನ್ ಕುಮಾರ್ ಅವರು ಆಲ್ನಳ್ಳಿಯಿಂದ, ಉಡುಗಣಿ ಭಾಗ್ಯ ವಿಜಯಕುಮಾರ್ ಶಿವಮೊಗ್ಗದಿಂದ, ಅರ್ಕೆರೆಯಿಂದ ರೇಖಾ ಅವರು, ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ, ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ರಾಧಾ ಅವರು ನಿದಿಗೆಯಿಂದ, ಹೆಚ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಸಂಗೀತಾ ವಿನಯ್ ಅವರು ಫ್ರಮ್ ಬ್ಯಾಡಗಿಯಿಂದ, ಹನುಮತ್ತಪ್ಪ ಮಡವಾಳ ಅವರು ಜಗಳೂರಿನಿಂದ, ಮಧುಮತಿಯವರು ನ್ಯಾಮತಿಯಿಂದ, ಹಾಗೆಯೇ ನಳಿನಾ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಾ ವೈ ಚಂದ್ರಹಾಸ್ ಗಡದೆ ಅವರು, ವಂದನಾ ಸುರೇಖ ಮಂಜುನಾಥ್ ರಾವ್ ಗಗನ್ ಜಿಗಡೆ, ಅಶ್ವಿನಿ ಗಗನ್ ನಾಗೇಶ್ ತರೀಕೆರೆಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಭಾರತಿ ಮಹೇಶ್ ಅವರು ನೈಸ್ ಸ್ಟುಡಿಯೋ ರಂಗಪ್ಪ ಸರ್ಕಲ್ ಭದ್ರಾವತಿಯಿಂದ, ನಾಗರಾಜ್ ಹೊಸೂರು ಜೇಡಿಕಟ್ಟೆ ಭದ್ರಾವತಿಯಿಂದ, ಕೇಶವಮೂರ್ತಿ ಅವರು ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ರಂಗರಾಮೇಗೌಡ ಮಲವಗೊಪ್ಪದಿಂದ ಶಿವಮೊಗ್ಗ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಶಿವಮೊಗ್ಗದ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು, ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ವೀಣಾ ಅವರು, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಪ್ರತಿಮಾನಾಯಕ ಅವರು ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ವಿಶ್ವಾಸ್ ಅವರು ಸವಳಂಗದಿಂದ, ರವಿ ಶುಂಠಿ ಸಂಪತ್ ಮೋಕ್ಷಿತ್ ಬೆನಕನಹಳ್ಳಿಯಿಂದ, ಮೋನಿಕಾ ಹಾಸನದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಭಾಗ್ಯ ರವೀಂದ್ರ ಚೈತ್ರ ವಿದ್ಯಾಮಂದಿರ ಭದ್ರಾವತಿಯಿಂದ, ಶುಭ ಸುಪ್ರಭಾತ ತಿಂಡಿ ಕಾಫಿ ಆಯ್ತಾ ಸರ್ ಆಯಿತು ಪಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಿಗುಂಡಿ, ಓಹೋಹೋ ನಮಗೆ ಉತ್ತರವನ್ನು ಹೇಳಿಬಿಟ್ಟಿದ್ದಾರೆ, ಆಯ್ತು ಆಯ್ತು ಆಯಿತು, ಭಾಳ ಬುದ್ಧಿವಂತರು ನಮ್ಮ ಮೂಡಲೆ ವಿಠಲ್ಪುರದಿಂದ, ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಶಿವಮೊಗ್ಗ, ಕೃಷಿನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು ಡಾಕ್ಟರ್ ಪ್ರವೀಣ್ ಅವರು, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ಹಾಗೆ ಒಂದು ಅಂತ ಹೇಳಿಬಿಟ್ಟಿದ್ದಾರೆ. ಸಂಜೀವ ರೆಡ್ಡಿ ಬಿ ಸಿ ಭೀಮನೇರಿಯಿಂದ, ರಾಘವನೇನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಪುಷ್ಪ ಸುರೇಶ್ ಅವರು ಸಿ ಡಿ ಚಂದ್ರಶೇಖರ್ ಅತ್ತಿ ಚೌಡನ ವಸಂತ್ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಹಾಗೆಯೇ ಸದಾಶಿವಪ್ಪ ಮಂಡಘಟ್ಟದಿಂದ, ಯಾರಪ್ಪ ಸಂಪೂರ್ಣವಾಗಿ ಓಕೆ ಪ್ರಶ್ನೆ ಉತ್ತರ ಅಂತ ಹೇಳ್ತಾ ಲೀಲಾ ಡಿ ಶಿವಮೊಗ್ಗದಿಂದ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಯಾರೂ ಸಹ ತಪ್ಪಾಗಿಲ್ಲ, ಎಲ್ಲರೂ ಉತ್ತರ ಸರಿ ಇದೆ. ಖಂಡಿತ ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ. ಆಯ್ಕೆ ಒಂದಾಗಿತ್ತು, ಹೆಚ್ ಎ ಎಲ್ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂಥೇಳಿ. ಇದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುವ ಮಹಾರತ್ನ ಕಂಪನಿಯಾಗಿದೆ. ಬೆಂಗಳೂರಿನಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನಾವು ಹೊಂದಿದೆ. ಇದು ಭಾರತೀಯ ವಾಯುಪಡೆ, ನೌಕಾಪಡೆ ಮತ್ತು ಸೇನೆಗೆ ಅಗತ್ಯವಿರುವ ವಿಮಾನಗಳನ್ನು ಮತ್ತು ಹೆಲಿಕಾಪ್ಟರ್ಗಳನ್ನು ವಿನ್ಯಾಸಗೊಳಿಸಿ ತಯಾರು ಮಾಡುತ್ತದೆ. ಇದು ಸ್ಥಾಪನೆಯಾಗಿದ್ದು 1940 ವಾಲ್ಚಂದ್ ಮತ್ತು ಹಿರಾರಾ ಚಂದ್ ಮೈಸೂರಿನ ಸರ್ಕಾರದಿಂದ ಇದು ಆರಂಭವಾಗ್ತದೆ. ಇದರ ಕಾರ್ಯವ್ಯಾಪ್ತಿ ಈಗಾಗಲೇ ಹೇಳಿದೆ. ಯುದ್ಧ ವಿಮಾನಗಳು, ಉದಾಹರಣೆ ತೇಜಸ್ ಅಂತಹ ಹೆಲಿಕಾಪ್ಟರ್ ಅನ್ನೋದರ ಧ್ರುವ, ಇಂಜಿನ್ಗಳನ್ನು ಮತ್ತು ಏರೋಸ್ಪೇಸ್ನ ಉಪಕರಣಗಳನ್ನು ವಿನ್ಯಾಸ ನಿರ್ಮಾಣ ಮತ್ತು ಇದರ ದುರಸ್ತಿಯನ್ನು ಮಾಡಲಾಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಸ್ನೇಹಿತರೆ, ಈಗ 4ನೇ ಪ್ರಶ್ನೆ ಕಡೆಗೆ ಹೋಗೋಣ. ನಮ್ಮ ಎಲ್ಲ ಪ್ರೀತಿಯ ಕೆಳಗರು ಈಗ 4ನೇ ಪ್ರಶ್ನೆ ಕಡೆಗೆ ಸಿದ್ಧವಾಗಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ.

ಸುಮ್ಮನೆ ಹೇಳ್ಬಿಡ್ಲ ಹಾಗಾದ್ರೆ ಕೇಳ್ಬಿಡ್ಲ, ಕಾಯ್ತಾ ಇದ್ದೀರಲ್ವಾ ಕುತೂಹಲ. ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ಬಂದೆ. ಚಿತ್ರ ಶಿವಕುಮಾರ್ ಅವರು ಹೊಸಮನೆಯ ಭದ್ರಾವತಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕೇಳ್ಬಿಡ್ಲ ಹಾಗಾದ್ರೆ ಕೊನೆಯ ಪ್ರಶ್ನೆ ಇವತ್ತಿನ ಕಾರ್ಯಕ್ರಮದ ಗಮನಿಸಿ. ಯಾವ ಪರ್ವತವನ್ನು ಸಮುದ್ರ ಮಟ್ಟಕ್ಕಿಂತ ಭೂಮಿ ಮೇಲಿನ ಅತಿ ಎತ್ತರದ ಸ್ಥಳವೆಂದು ಕರೆಯಲಾಗುತ್ತದೆ? ಗಮನಿಸಿ, ಯಾವ ಪರ್ವತವನ್ನು ಸಮುದ್ರ ಮಟ್ಟಕ್ಕಿಂತ ಭೂಮಿ ಮೇಲಿನ ಅತಿ ಎತ್ತರವಾದ ಸ್ಥಳವೆಂದು ಕರೆಯಲಾಗ್ತದೆ? ಆಯ್ಕೆ ಒಂದು ಕಿಲಿಮಾಂಜರೋ ಪರ್ವತ, ಆಯ್ಕೆ ಎರಡು ಎವರೆಸ್ಟ್ ಪರ್ವತ. ಗಮನಿಸಿ, ಆಯ್ಕೆ ಒಂದು ಕಿಲಿಮಾಂಜರೋ ಪರ್ವತ, ಆಯ್ಕೆ ಎರಡು ಎವರೆಸ್ಟ್ ಪರ್ವತ. ಆಪ್ಷನ್ ಎ ಕಿಲಿಮಾಂಜರೋ ಪರ್ವತ, ಆಪ್ಷನ್ ಬಿ ಎವರೆಸ್ಟ್ ಪರ್ವತ. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9481527260 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಈಗ ಒಂದು ಇಂಪಾದ ಹಾಡನ್ನು ಕೇಳ್ಕೊಂಡು ಬರೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದ ನಂತರ ಮತ್ತೊಂದು ಕಾರ್ಯಕ್ರಮ, ಶನಿವಾರದ ವಿಶೇಷತೆ. ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಇಂದಿನ ವಿಷಯ ಕೊಟ್ಟಿದ್ದೀನಿ, ಮಳೆ. ನೀವು ಕರೆ ಮಾಡೋದ್ರ ಮೂಲಕ 11 ಗಂಟೆ ನಂತರ ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಈ ಹಾಡನ್ನು ಕೇಳಿದ ನಂತರ ನಿಮ್ಮ ಎಲ್ಲ ಉತ್ತರಗಳನ್ನು ತೆಗೆದುಕೊಳ್ತೀನಿ. ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ. ಯಾವ ಪರ್ವತವನ್ನು ಸಮುದ್ರ ಮಟ್ಟಕ್ಕಿಂತ ಭೂಮಿಯ ಮೇಲಿನ ಅತಿ ಎತ್ತರದ ಸ್ಥಳವೆಂದು ಕರೆಯಲಾಗ್ತದೆ ಅನ್ನೋದನ್ನು ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಈಗ ನಿಮಗಾಗಿ ಈ ಇಂಪಾದ ಹಾಡು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಹೆಡ್ಸ್ ಹಾಗೂ 101.4 ಮೆಹೆಡ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಹಾಡು ಮಾತಾಡು ಶನಿವಾರದ ವಿಶೇಷತೆ. ಕೊನೆಯ ಪ್ರಶ್ನೆಯಾಗಿ ಕೇಳಿದ್ದೆ, ಯಾವ ಪರ್ವತವನ್ನು ಸಮುದ್ರ ಮಟ್ಟಕ್ಕಿಂತ ಭೂಮಿ ಮೇಲೆ ಅತಿ ಎತ್ತರದ ಸ್ಥಳವೆಂದು ಕರೆಯಲಾಗ್ತದೆ ಅಂತ ಹೇಳಿ ಬಹಳಷ್ಟು ಉತ್ತರಗಳನ್ನು ಕಳಿಸ್ಕೊಟ್ಬಿಟ್ಟಿದರೆ ಸಮಯ ಕಡಿಮೆ ಇದೆ, ಪಟಪಟ ಅಂತೇಳಿ ಉತ್ತರಗಳನ್ನು ಹೇಳುವ ಸಮಯ ಈಗ ಬಂದು ಒದಗಿದೆ ಅಂತ ಹೇಳ್ಬೋದು. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಪ್ರಶಾಂತ್ ಶೆಟ್ಟರ್ ಅವರು ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಮಮತಾ ಅವರು ಭದ್ರಾವತಿಯಿಂದ, ಹಾಗೆಯೇ ಮುಂದುವರೆದಂತೆ ಯಾರಪ್ಪ ಪುಷ್ಪ ಸುರೇಶ್ ಅವರು ಶಿವಮೊಗ್ಗದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕಿನಿಂದ, ನಳಿನಾ ದೇವರಾಜ್ ಅವರು ಶ್ರೇಯಾ ಪ್ರಶಾಂತ್ ತ್ರಿಷಿಕ ಹೊಳೆಹೊನ್ನೂರಿನಿಂದ, ಅನಿತಾ ಶಂಕರ್ ಎಡೆಹಳ್ಳಿ ಗಾಂಧಿನಗರ ಶಿವಮೊಗ್ಗದಿಂದ, ಮುರಳೀಧರವರು ಶಿವಮೊಗ್ಗದಿಂದ ಸರ್ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಸರಿ ಇದೆ. ಯಾರಪ್ಪ ರೀನಾ ಬೆನೆಟ್ ಗೋಪಾಳ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಡ್ಯಾಶ್ ಕರೆಕ್ಟ್ ಉತ್ತರ ಸರಿಯಾದ ಕೊಟ್ಟಿದ್ದೀರಿ. ನಾಗರಾಜ್ ಅವರು ಹೊಸೂರು ಜೇಡಿಕಟ್ಟೆ ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಶಿಶೈಲಕುಮಾರ್ ಎಲ್ಲೌಟ್ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಮಯೂರ್ಕೋಟೆ ಜನಪರ ಭದ್ರಾವತಿಯಿಂದ, ಉಡಗಡಿ ಭಾಗ್ಯ ವಿಜಯಕುಮಾರ್ ಅವರು ಶಿವಮೊಗ್ಗದಿಂದ, ವೀಣಾ ರಮೇಶ್ ಭಟ್ ಭದ್ರಾವತಿಯಿಂದ, ಹಾಗೆಯೇ ಗುರುಗಳೇ ಮೂರು ಸರಿಯಾದ ಉತ್ತರ ಹೇಳಿದೆ, ಪರೀಕ್ಷೆ ಪಾಸ್ ಮಾಡಿದೆ, ಖಂಡಿತ ಪಾಸ್ ಆಗಿದ್ದೀರಿ ಉಡಗಣಿ ಭಾಗ್ಯ ಅವರೇ. ನೇವ್ ಡಿಸಾಜ್ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಬಿ ರಾಜಲಕ್ಷ್ಮಿ ಈಶ್ವರಪ್ಪ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಮೋಹನ್ ಕುಮಾರ್ ಅವರು ಆಲ್ನಳ್ಳಿ ಮೈಸೂರಿನಿಂದ, ಬಿ ಅದ ಭಾಗ್ಯ ರವೀಂದ್ರ ಚೈತ್ರ ವಿದ್ಯಾಮಂದಿರ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ರಾಧಾ ಅವರು ನಿಧಿಯಿಂದ, ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಗನ ಜಿಂಗಾಡೆ ಅಶ್ವಿನಿ ಗಗನ ತರೀಕೆರೆಯಿಂದ, ನಳಿನಿ

ಕೃಷ್ಣರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಸಂಗೀತ ವಿನಯ್ ಕುಮಾರ್ ಬ್ಯಾಡಗಿಯಿಂದ, ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಜಯಪ್ಪ ಬಣಗಾರ್ ಅವರು, ಕಿಶೋರ್ ಕುಮಾರ್ ಬಣಗಾರ್ ಅವರು, ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ವೇದಾ ಶೆಟ್ಟಿ ಕಳಾವರ ಕುಂದಾಪುರದಿಂದ, ಮಹೇಶ್ ಹೊಸೂರು ಅವರು ಕೆರೆಬೀರ್ನಳ್ಳಿ, ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ್ ಗಡದೆ ಅವರು, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು, ವಿಭಾ ದೀಪಕ್ ಅವರು ಬೆಂಗಳೂರಿಂದ, ಸಂಜೀವ್ ರೆಡ್ಡಿ ಬಿಸಿ ಭೀಮನೇರಿಯಿಂದ, ಹನುಮಂತಪ್ಪ ಮಡಬಾಳ ಅವರು ಜಗಳೂರು. ಖಂಡಿತ ನನ್ನ ಆಯ್ಕೆನೇ ಕೇಳಿರಲಿಲ್ಲ, ಆಯ್ಕೆ ಕೊಟ್ಬಿಟ್ಟಿದ್ದೀರಿ. ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ, ದೀಪಿಕಾ ಅವರು ದೀಪಿಕಾ ವಿಶ್ವಾಸ್ ಅವಳಂಗದಿಂದ, ಹಾಗೆಯೇ ರವಿ ಶುಂಠಿ ಸಂಪತ್ ಮೋಕ್ಷಿತ ಬೆನಕನಹಳ್ಳಿಯಿಂದ, ರಾಘವಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ವಿಜಯಪುರ ಸದರ್ಶನ ಭರತಕುಮಾರ್ ಬಂದೇ ನವಾಜ್ ಅವರು, ಸಿ ಡಿ ಚಂದ್ರಶೇಖರ್ ವಸಂತ್ ಕುಮಾರ್ ಅತಿ ಚೌಡನೇಳ್ ಹೊಳೆ ನರಸೀಪುರ ತಾಲೂಕಿನಿಂದ, ವಿಶ್ವಾಸ್ ಸವಳಂಗದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಚೆನ್ನಾಗಿ ಮುಡಿ ಬಂತು ಉತ್ತರವನ್ನು ಕೊಟ್ಟಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂ ಕಾಲೋನಿ ಬೀರ ಪ್ರಾಜೆಕ್ಟಿನಿಂದ, ಪದ್ಮ ಪನ್ನಗ ಶ್ರೀಧರ್ ಮೂಡಲ ವಿಠಲ್ಪುರ ಭದ್ರಾವತಿ ತಾಲೂಕಿನಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ರೇಖಾ ಕೋಟೀಶಯ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ಇಟ್ ಈಸ್ ಯಾ ಡಾಕ್ಟರ್ ಕೇಶವಮೂರ್ತಿ ಅವರು ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಖಂಡಿತ ಸಮುದ್ರ ಮಟ್ಟದಿಂದ ಅಳೆಯುವಾಗ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿರುವ ಮೌಂಟ್ ಎವರೆಸ್ಟ್ ಭೂಮಿಯ ಮೇಲೆ ಸಮುದ್ರ ಮಟ್ಟಕ್ಕಿಂತ ಅತ್ಯಂತ ಎತ್ತರದ ಸ್ಥಳವಾಗಿದೆ. ಇದರ ಎತ್ತರವು ಸುಮಾರು ಲೆಕ್ಕ ಕೊಡ್ರೆ 8 ಕೋಟಿ 8 ಲಕ್ಷ ಗಮಿಸ್ಬೇಕಾಗುತ್ತೆ. ಎಷ್ಟು ಅದ್ಭುತವಾದ ಮೀಟರ್ ಎತ್ತರ, ಅಂದರೆ ಸುಮಾರು 29,031 ಅಡಿ ಆಗಿದೆ ಅಂತ ನಾವು ಗಮನಿಸಬೇಕಾಗುತ್ತೆ. ಇದರ ಎತ್ತರ ಅಂತ ನಾವು ಯೋಚನೆ ಮಾಡಬೇಕು. ಸ್ನೇಹಿತರೆ, ಇದಾಗಿತ್ತು ಈ ವಾರದ ಹಾಡು ಮಾತಾಡು ಕಾರ್ಯಕ್ರಮ, ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದೀರಿ. ಆ ಪ್ರದರ್ಶನಕ್ಕೆ ಆಕಾಶವಾಣಿ ಭದ್ರಾವತಿಯಿಂದ ನಿಮಗೆ ಚಪ್ಪಾಳೆ. ಹಾಗೆಯೇ ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಅವರು ಹರಿಹರದಿಂದ. FM ಭದ್ರಾವತಿ ಪ್ರಸಾರವಾದ ಹಾಡು ಮಾತಾಡೋ ವಿಜ್ಞಾನ ಸಂಪ್ರಶ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಿಡಿ ಬಂತು. ನಿರೂಪಕರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದು, ಜೊತೆಗೆ ಪ್ರಸಾರವಾದ ಮಧುರವಾದ ಹಾಡುಗಳು ಮನಸ್ಸಿಗೆ ಬಹಳ ಸಂತೋಷ ನೀಡಿದ್ವು. ಜ್ಞಾನ ಮತ್ತು ಮನೋರಂಜನೆ ಒಂದೇ ವೇದಿಕೆಯಲ್ಲಿ ನೀಡಿದ ನಿಮ್ಮ ಈ ಅದ್ಭುತ ಪ್ರಯತ್ನಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಂಥ ಉತ್ತಮ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರವಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಈ ವಾರದ ಹಾಡು ಮಾತಾಡು ಕಾರ್ಯಕ್ರಮ ವಿಜ್ಞಾನ ರಸಪ್ರಶ್ನೆ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್.ಬಿ.ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ, ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45

0: ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆಟ್ಸ್ ಹಾಗೂ 101.4 ಮೆಗಾಹೆಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ನಿಲಯದ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 11:05. ಸ್ನೇಹಿತರೆ, ಇವತ್ತಿನ ಮತ್ತೊಂದು ಕಾರ್ಯಕ್ರಮ ವಿಷಯ ನಮ್ಮದು ಮಾಹಿತಿ, ನಿಮ್ಮದು ಮಾಹಿತಿ ವಿಷಯ ಕೊಟ್ಟುಬಿಟ್ಟಿದ್ದೀನಿ, ಈಗ ಮಾಹಿತಿಯಲ್ಲಿ ಬರಬೇಕು ನನ್ನ ಕಡೆಗೆ. ಮಳೆ ವಿಚಾರವನ್ನು ಕೊಟ್ಟಿದ್ದೇನೆ. ಹಾಗೆಯೇ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 200074. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಸ್ಥಿರವ ದೂರವಾಣಿ ಸಂಖ್ಯೆ 200074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಎಷ್ಟಿರಿ ಕೋಡ್ ಸಂಖ್ಯೆ 08282. ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಘಾನಂದ ಅವರೇ. ಇವತ್ತಿನ ವಿಷಯ ಮಳೆ. ಮಳೆ ಮರೀಚಿಕೆಯಾಗಿದೆ ಇವತ್ತು, ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ನೀವು ಅನುಭವಿಸಿದ ಮಳೆಯ ಅನುಭವ ಮತ್ತು ಅದರ ವೈಶಿಷ್ಟ್ಯತೆಯನ್ನು ಒಂದನೇ ಅಥವಾ ಎರಡು ನಿಮಿಷದಲ್ಲಿ ತಮ್ಮ ಮಾತಿ ಮುಖಾಂತರ ಅಭಿವ್ಯಕ್ತಿಸಿ.
2: ಸರ್, ಮಳೆಯಿಂದ ಇವತ್ತು ರೈತರೆಲ್ಲ ಕಂಗಾಲಾಗಿ ಮುಗಿಲು ನೋಡ್ತಾ ಇದೀವಿ ಸರ್. ನಾವೆಲ್ಲ ಕೂಡ, ನಾನು ಕೂಡ ಒಬ್ಬನದರಲ್ಲಿ. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಈ ತರ ನೈಸರ್ಗಿಕ ಪ್ರಕೃತಿ ಈ ತರ ಮಾಡಬಾರ್ದು. ದೇವರು ಆದಷ್ಟು ಬೇಗ ಕಂಡುಬಿಟ್ಟು ರೈತರನ್ನೆಲ್ಲ ಕಾಪಾಡ್ಲಿ ಅಂತ ಹೇಳಿ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೇನೆ ಸರ್ಕಾರದಿಂದ ಅಕಸ್ಮಾತ್ ರೈತರಿಗೆ ಏನಾದರೂ ಸವಲತ್ತುಗಳಿದ್ರೆ ಒದಗಿಸಿಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ರೈತರನ್ನ ಬದುಕಿಸ್ಲಿಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
1: ಹಾಗೆ ಇನ್ನೊಂದು, ನೀವು ಕಂಡರಿಯದ ಮಳೆ ಯಾವುದು, ಯಾವಾಗ? ಯಾಕಂದ್ರೆ ಪ್ರತಿ ಜೀವನದಲ್ಲಿ ಅದು ಆ ವರ್ಷ ಅಂತೂ ಮಳೆ ವಿಪರೀತ. ಯಾವ ನಿಮ್ಮ ನೆನಪಿಗೆ ಬರುವಂತದ್ದು ಅಂತ ಒಂದು ವೈಭವ ಎಲ್ಲಿ ಕಂಡಿದ್ರಿ, ಯಾವಾಗ?
2: ಮಳೆ ಬಂದಿದ್ದ ಸರ್, ಬಂದು ಹೆಚ್ಚು ಬಂದು ಹಾನಿ ಮಾಡಿರೋದು ಸರ್.
1: ಹಾನಿ ಬೇಡ, ಒಂದು ವೈಭವ, ವರ್ಷ ವೈಭವ.
2: ವೈಭವ ಸರ್, ವೈಭವ ಅಂದ್ರೆ ಪ್ರತಿ 2008-09 ಸಾಲಿನಲ್ಲಿ ಬಹಳ ಚೆನ್ನಾಗಿ ಫಸಲು ಪೈರು, ಆಮೇಲೆ ಜನ ಸಂತೋಷವಾಗಿ ಸುಖವಾಗಿ ಬಾಳಿ ಆ ಖುಷಿ ಆ ಒಂದು ಇಸ್ವಿಯಲ್ಲಿ ಬಹಳ ಖುಷಿಯಲ್ಲಿದ್ರು ಸರ್ ಎಲ್ಲಾ ರೈತರು, ಆಮೇಲೆ ಜನಗಳೆಲ್ಲ. ಇದೊಂದು ನೆನಪಿನ ಒಂದು ದಿನ ಸರ್, ವರ್ಷ
1: ನೆನಪಿನ ವರ್ಷ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರೆ ಮೇಘಾನಂದ ಅವರೇ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
1: ಖಂಡಿತ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹ ಕಂಡರಿಯದಂತ ಮಳೆಯ ಅನುಭವ ಬಂದೇ ಬರ್ತದೆ. ಮತ್ತೊಂದು ಕರೆ. ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು?
3: ರೋಟರಿ ವಿಜಯಕುಮಾರ್.
1: ನಮಸ್ತೆ ರೋಟರಿ ವಿಜಯಕುಮಾರ್ ಅವರೇ. ಇವತ್ತಿನ ವಿಷಯ ಮಳೆ.
3: ಮಳೆ, ಸಾಕಷ್ಟು ಮಳೆಗಳು ನೋಡಿದ್ದೀನಿ ಸರ್. ಮಳೆ ಕೊಚ್ಕೊಂಡು ಹೋಗೋ ಮಳೆನ ನೋಡಿದೀನಿ ಸಾಕಷ್ಟು. ಮತ್ತೆ ಶಾಲಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಹಳ್ಳ ಕೊಳ್ಳಗಳೆಲ್ಲ ತುಂಬ ಹೋಗ್ತಾ ಇದ್ವು, ಅಲ್ಲಿ ಜಾರಿ ಬಿದ್ದು ಸಾಕಷ್ಟು ಅನುಭವಗಳನ್ನ ಮಾಡಿದೀವಿ, ನೋಡಿದೀವಿ. ಈಗ ಮಳೆ ಇಲ್ಲ ಸರ್, ಮಳೆ ನಾವೊಬ್ಬ ರೈತರೇ, ಹಾಗಾಗಿ ಮಳೆ ಹೋಗಿ ನಮ್ಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಗಿಡಗಳಿಗೆ, ಪ್ರಾಣಿಗಳಿಗೆ, ಮತ್ತೆ ಬಿಸಿಲು, ಇದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದೊಂದ್ಸರಿ ಮಳೆ ಸಿಕ್ಕಾಬಟ್ಟೆ ಎಲ್ಲ ಬಂದಾಗ ಯಾಕಪ್ಪ ಬರುತ್ತೆ ಅಂತಿದೆ. ಹಾಗಾಗಿ ದಿನಕರ್ ದೇಸಾಯಿ ಅವರು ಒಂದ್ ಕಡೆ ಹೇಳ್ತಾರೆ, ಚಳಿಗಾಲ ಬಂತೆಂದರೆ ಇಷ್ಟೊಂದು ಚಳಿ ಏನವರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತು ಬಿಡೋದಲ್ಲ ಶನಿ ಎಂಬ ಇವರ ಟೀಕೆ. ಇವರು ಮೆಚ್ಚುವ ವಸ್ತು ಇನ್ನಿಲ್ಲ ಜೋಕೆ. ಹಾಗಾಗಿ ಮನುಷ್ಯ.
1: ಹಲೋ, ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ ಹೇಳಿ.
3: ಮಳೆ ಬಗ್ಗೆ ಒಂದ್ ಸಣ್ಣ ಗೀತೆ ಇದೆ, ಹೇಳ್ಬಿಡ್ತಂತ.
1: ಹೇಳಿ,
3: ಮಳೆ ಹೋದ್ರೆ ಎಷ್ಟು ಅನಾಹುತಗಳಾಗ್ತಾ ಹೆಂಗೆ ಅಂತ ಅಂದ್ರೆ, ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಅಂತ ಒಂದು ಮುತ್ತಿನ ತನೇ ಇದೆ, ಕ್ಯಾಸೆಟ್ ಅಲ್ಲಿದೆ. ಯಾತಕ್ಕೆ ಮಳೆ ಹೋದವೋ, ಯಾತಕ್ಕೆ ಮಳೆ ಹೋದವೋ, ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಬೇಕಿಲ್ಲದಿದ್ದಾಗ ಬೆಂಕಿಯ ಮಳೆ ಸುರಿದು, ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು, ಉರಿಸಿಕೊಳ್ಳಲು ಬಾರದೇ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು, ಮಕ್ಕಳನ್ನು ಮಾರುಂಡು ದುಃಖವನ್ನು ಪಡುತ್ತಾರೆ. ಮುಕ್ಕಣ್ಣ ಮಳೆ ಕರುಣಿಸೋ, ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಹಸಿಗೋತು ಹಸಿವೋ ತಾಳಾದಲ್ಲಿ, ಅಳುತ್ತಾವ ರೊಟ್ಟಿ ಕೇಳುತ್ತಲೇ. ಪಡ್ಡದಾನೆ ಎಂತ ಸ್ತ್ರೀ ಯಾರು ಸೊರಗಿ, ತೀರದಿಲ್ಲೋದಿಲ್ಲಿ ಸೊಂಟಾದಿಲೆ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಒಟ್ಟಿಗೆ ಬಸಿ ಒಂದು

0: ಕಾತರಣಿ ಸುತ್ತಾವೋ. ಇನ್ನು ಸುಮಾರು ಇದೆ ಸರ್ ಇದು.
1: ಹೌದು, ಕಾಯ್ತಾ ಇದ್ದಾರೆ ನಮ್ ಕೇಳುಗರು, ಅದಕ್ಕೋಸ್ಕರ
0: ಕಾಯ್ತಾರೆ. ಹೋದ್ರೆ ಎಷ್ಟು ಭೀಕರತೆ ಇರುತ್ತೆ.
1: ಹೌದು, ಖಂಡಿತ ಖಂಡಿತ. ಆದಷ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಮಳೆ ಬರ್ಲಿ ಅಂತ ಹೇಳಿ.
0: ಪೂಜೆ ಪುನಸ್ಕಾರಗಳು ಮಾಡ್ತಾ ಇದೀವಿ. ದೇವರು ಪ್ರಕೃತಿ ಮಾತೆ ಕಂಡ್ಬಿಟ್ರೆ ಮನುಷ್ಯ ತೃಣ ಮಾತ್ರ, ಪ್ರಕೃತಿ ಇದ್ರೂ ಮನುಷ್ಯ ತೃಣ ಮಾತ್ರ. ಹಾಗಾಗಿ ದೇವರು ಕಂಡ್ಬಿಡ್ಬೇಕು. ನಮ್ಮ ಒಂದು ಪ್ರಕೃತಿಯಲ್ಲಿ ನಾವು ಸಾಕಷ್ಟು ಗಿಡ ಮರಗಳನ್ನು ಕಡಿಯೋದ್ರಿಂದ ನಾವೇ ಇದೆಲ್ಲ ಅನುಭವಿಸ್ತಾ ಇದೀವಿ, ನೋಡ್ತಾ ಇದೀವಿ. ಇನ್ನಾದ್ರೂ ನಾವು ಸ್ವಲ್ಪ ಎಚ್ಚರಿಸಿಕೊಂಡು ಪರಿಸರ ಸಂರಕ್ಷಣೆ ಮಾಡೋದ್ರ ಮುಖಾಂತರ, ಪರಿಸರ ಜಾಗೃತಿ ಮತ್ತೆ ಹೆಚ್ಚೆಚ್ಚು ಗಿಡ ಮರಗಳನ್ನು ನೆಡೋದ್ರ ಮುಖಾಂತರ ನಮ್ಮನ್ನ ನಾವೇ ಸಂರಕ್ಷಣೆ ಮಾಡ್ಕೋ ಸರ್. ಒಳ್ಳೆ ವಿಷಯ ಕೊಟ್ಟಿದ್ದೀರಾ, ಧನ್ಯವಾದಗಳು. ಎಲ್ಲಾ ಕಾರ್ಯಕ್ರಮಗಳು ಬೆಳಗ್ಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ.
1: ಧನ್ಯವಾದಗಳು ವಿಜಯ್ ಕುಮಾರ್ ಅವರೇ, ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಖಂಡಿತ ಆ ಹಾಡಲ್ಲಿ ಇದೆ, ಯಾತಕ್ಕೆ ಮಳೆ ಹೋದವು, ಎಲ್ಲಿ ಓಡುವಿರ ಮೋಡಗಳೇ ಒಂದೆರಡು ಹನಿಗಳನ್ನು ಬೀಳಿಸಿ ಭೂಮಿಗೆ ಅನ್ನುವ ಮಾತನ್ನು ನಾವು ಕವಿಗಳ ನುಡಿಯಲ್ಲಿ ಕಾಣಬಹುದಾಗಿದೆ. ಅದರಿಂದ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಮ ಮಳೆಯ ಅನುಭವ, ತಮ್ಮ ತಾವು ಕಂಡಂಥ ಮಳೆಯ ವಿಚಾರಧಾರೆಗಳನ್ನು ಹಂಚಿಕೊಳ್ಬೋದು. ಹಲೋ, ನಮಸ್ತೆ.
2: ಹಲೋ,
1: ಇವತ್ತಿನ ವಿಷಯ ಮಳೆ.
2: ಯಾತಕ್ಕೆ ಮಳೆ ಹೋದವಂತ ಮೋಡಗಳನ್ನ ಓಡಿಸ್ದವ್ರು ನಾವೇನೆ. ಸ್ವಯಂಕೃತ ಅಪರಾಧ ಅನುಭವಿಸ್ಬೇಕೀಗ ನಾವು. ಈಗ ನೋಡಿ, ಈಗ ನಮ್ ದೇಶದಲ್ಲಿ ಈಗ ಜೂನ್ 1 ಜೂನ್ 27 ಸುಮಾರು 130 ಮಿಲಿಮೀಟರ್ ಮಳೆ ಆಗ್ಬೇಕಿತ್ತು, ಆದ್ರೆ ಕೇವಲ ಮಾತ್ರ ಮಳೆ ಬಿದ್ದಿದೆ. ಅಂದ್ರೆ ಶೇಕಡ 40 ಕೊರತೆ ಆಗಿದೆ. ಅದು ಕರ್ನಾಟಕದಲ್ಲಿ ಶೇಕಡ 47 ಕೊರತೆ. ಇಂಥ ವಾತಾವರಣ ಉಂಟಾಗಿದ್ದು ಸುಮಾರು 146 ವರ್ಷಗಳ ಹಿಂದೆ, ಅಂದ್ರೆ 1880. ಅದರ ದಾಖಲೆಯನ್ನ ಇದು ಮುರಿದಿದೆಯಂತೆ ಈ ವರ್ಷ ನಮ್ದು. ಜೂನ್ ಅಲ್ಲಿ ಕಡಿಮೆ ಮಳೆ ಬಿದ್ದಿರೋ ದೇಶದಲ್ಲಿ 146 ಏನ್ ದಾಖಲೆ ಅಲ್ಲಿ, ಅವಾಗ ಏನು ಕಡಿಮೆ ಆಗಿತ್ತು ಮಳೆ, ಆ ದಾಖಲೆಗಿಂತ ಕಡಿಮೆ ಮಳೆ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ರೋಹಿಣಿ ಮಳೆ ಬಂದ್ರೆ ಓಣಿ ತುಂಬಾ ಕಾಳು ಅನ್ನೋ ಒಂದು ಮಾತಿದೆ ಸರ್.
1: ಹೌದು, ರೋಹಿಣಿ ಮಳೆ ಹೊಯ್ದ್ರೆ ಓಣಿ ತುಂಬಾ ಜ್ವಾಳ ಅಂತ ಕರಿತಾ ಇದೆ.
2: ಬಂದ್ರೆ ಆಮೇಲೆ ಮೃಗಶಿರ ಮಳೆ ಸುರಿಬೇಕಾದ್ರೆ ಮೃಗಗಳೆಲ್ಲ ಗುಹೆ ಸೇರ್ತವೆ ಅನ್ನೋ ಮಾತಿತ್ತು. ಆದ್ರೆ ಈಗ ಎರಡು ಮಳೆಯಲ್ಲೂ ಫೇಲ್ಯೂರ್ ಆಗ್ಬಿಟ್ಟಿದೆ. ಈಗ ಜೂನ್ ತಿಂಗಳ ಸುರಿಬೇಕಿತ್ತು ಆ ಎರಡು ಮಳೆಗಳು.
1: ಹೌದು ಹೌದು,
2: ಪಂಚಾಂಗ ಲೆಕ್ಕಕ್ಕೆ ಬಾರ್ದಂಗ ಆಗೋಗಿದೆ ಈಗ. ಏನು ಈಗ ಮುಂದೆ ಏನು, ಜುಲೈ ಮತ್ತು ಆಗಸ್ಟ್ ನ ಮಳೆಗಳ ಮೇಲೆ ಒಂದು ಆಶಾಭಾವನ ಇದೆ ನಮ್ಗೆ. ಬರಗಾಲ ಅಂತೇಳಿ ನಾವು ನಿರ್ಧಾರ ಮಾಡ್ಕೊಳ್ಳೋದು ಬೇಡ.
1: ಹೌದು ಹೌದು ಹೌದು,
2: ಮುಂದಿಂದು ಜುಲೈ ಮತ್ತೆ ಆಗಸ್ಟ್ ಮಳೆ ಕೈ ಕೊಟ್ರೆ ಮಾತ್ರ ಬರಗಾಲದ ಬರಗಾಲ ಅಂತೂ ನಿಶ್ಚಿತ. ಅದು ಇಲ್ಲ, ನಮ್ಮ ಆಶಾಭಾವನೆ ಅಂತಂದ್ರೆ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ತಿಂಗಳಲ್ಲಿ ಭಾರಿ ಮಳೆ ಸುರಿಯುತ್ತೆ ಅನ್ನೋ ಒಂದು ಸೂಚನೆ ಇದೆ, ಮುನ್ಸೂಚನೆ. ಅದರಿಂದ ಈ ಏನ ನಷ್ಟ ಆಗಿದೆ, ಮುಂದೆ ನಾವು 2 ತುಂಬಿಕೊಳ್ಳೋಣ ಆಶಾಭಾವನೆ ಇರಲಿ.
1: ಖಂಡಿತ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಖಂಡಿತ ನರೇಂದ್ರ ಘೋರ್ಪಡೆಯವರು ಒಂದು ಕಡೆ ಹೇಳಿದ್ರು, ಸತ್ಯ ಇದೆ. ಎಲ್ಲೊಂದು ಕಡೆಗೆ ಪರಿಸರದ ಮಾಲಿನ್ಯವೂ ಸಹ ಈ ಥರದ ಒಂದು ಸ್ಥಿತಿಗೆ ಕಾರಣ ಆಗುತ್ತೆ ಅಂತ ಹೇಳಿ. ನಮಸ್ಕಾರ
3: ಸರ್. ನಮಸ್ತೆ.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
3: ಕೆಂಚನಹಳ್ಳಿಯಿಂದ ಚಂದ್ರಶೇಖರ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ಕೆಂಚನಹಳ್ಳಿಯಿಂದ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ, ಇವತ್ತಿನ ವಿಷಯ ಮಳೆ, ನೀವು ಕಂಡಂತ ಮಳೆ ಮತ್ತೆ ಮಳೆಯ ಒಂದು ವರ್ಣನೆ ಹೇಗೆ ಹೇಳ್ತೀರಾ?
3: ಸರ್, ಮಳೆ ಯಾರಿಗೆ ಬೇಡ ಹೇಳಿ, ಭೂಮಿ ಮೇಲೆ ಇರೋ ಪ್ರತಿಯೊಂದಕ್ಕೂ ಮಳೆ ಬೇಕೇ ಬೇಕು. ನಾವು ಮರ ಗಿಡ ಏನ್ ನೆಡದೇ ಬೇಡ ಸರ್. ನಾವು ಒಬ್ಬ ರೈತ, ಈ ನಮ್ಮ ತೋಟದಲ್ಲಿ ಬದುಗಳಲ್ಲಿ ಅಕ್ಕಿ ಪಕ್ಷಿ ತಿಂದು ಒಂದ್ ನೇರಳೆ ಗಿಡ, ಒಂದ್ ಸೀಬೆ ಗಿಡ ಇಂಥವ್ ಬೆಳೆಸ್ ಬಿದ್ದಿರ್ತವೆ. ಆ ಗಿಡ ನಾವು ಕಡಿಬಾರ್ದು ಸರ್. ಅದನ್ನ ಹಾಗೆ ಬೆಳೆಸಿದ್ರೆ ಅದು ಮರವಾಗಿ ಬೆಳೆಯುತ್ತೆ. ಹಾಗೆ ಒಂದೊಂದು ಎಕರೆಲಿ 4 ಗಿಡ ಬೆಳೆಸಿದ್ರೆ ರೈತರು ಎಲ್ಲಾರು ಅದು ಒಂದು ಸಣ್ಣ ಒಂದು ಹೆಲ್ಪ್ ಆಗುತ್ತೆ ಸರ್. ಈಗ ಸಮುದ್ರ ದಾಟಬೇಕಾದ್ರೆ ಹಳ್ಳಿಲಿ ಆ ಥರ ಹೋಗಿ ರಾಮನಿಗೆ ಹೆಲ್ಪ್ ಮಾಡಿತ್ತು, ಆ ಥರ ನಾವು ರೈತರಾದರು ಒಂದೊಂದು ಎಕರೆ ಒಂದು 4-5 ಗಿಡ ಬೇರೆ ಮರಗಳನ್ನ ಬೆಳೆಸಿ ಪೋಷಣೆ ಮಾಡಿದ್ರೆ ಮಳೆನೂ ಬರುತ್ತೆ, ನೆಲನೂ ಸಮೃದ್ಧಿಯಾಗಿರುತ್ತೆ, ಹಕ್ಕಿ ಪಕ್ಷಿಗಳು ಮೇವಾಗುತ್ತೆ, ಪ್ರಪಂಚನೂ ಒಳ್ಳೆ ಗಾಳಿಲಿ ಚೆನ್ನಾಗಿರುತ್ತೆ ಸರ್. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಅಷ್ಟೇ.
1: ತುಂಬಾ ಚಂದವಾದ ಮಾಹಿತಿಯನ್ನು ಹಂಚಿಕೊಂಡ್ರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಸರ್.
1: ಖಂಡಿತ, ನಾವು ಪಕ್ಕಪಕ್ಕ ಏನು ನಮ್ಮ ತೋಟಗಳಲ್ಲಿರಬಹುದು, ನಮ್ಮ ಮನೆಯ ಅಕ್ಕಪಕ್ಕ ಇರಬಹುದು, ಆದಷ್ಟು ಮರ ಗಿಡಗಳನ್ನು ಎಲ್ಲಿ ನೆಡ್ತೀವೋ, ನಮ್ಮ ಪ್ರಾಕೃತಿಕವಾಗಿ

0: ಉಳಿಯುವಂಥ ಮರಗಳನ್ನೇ ನೆಡೋಣ. ನಾನು ಮಲೆನಾಡಿನ ಬೆಳೆಯುವಂಥ ಗಿಡ ತೆಗೆದುಕೊಂಡೋಗಿ ಬಯಲಿಸಿ ಮೇಲೆ ನೆಡೋಕ್ಕಾಗೋದಿಲ್ಲ. ಆ ಥರ ಪ್ರಯೋಗ ಮಾಡಿದ್ರೆ ಬರೋದೂ ಇಲ್ಲ. ನಮಸ್ತೆ.
1: ಹಲೋ. ನಮಸ್ತೆ.
0: ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಯಾರು? ತಮ್ಮ ಹೆಸರು?
1: ಕೇಶವ್.
0: ಕೇಶವ್, ಕೇಶವ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ಗೊತ್ತಾಯ್ತು ಮಳೆ ಮಳೆ ಬಗ್ಗೆ. ಈ ವರ್ಷ ಅಂತೂ ಮಳೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಅಷ್ಟಾಗಿಲ್ಲ, ಏಪ್ರಿಲ್ ಅಷ್ಟಾಗಿಲ್ಲ. ನೋಡೋಣ ಮುಂದೆ ಜೂನು ಜುಲೈ ಪ್ರಕಾರದಲ್ಲಿ 2021 ಅನ್ಕೊಂತೀನಿ. ಕೋವಿಡ್ ಟೈಮು ಏಪ್ರಿಲ್ ಮೇ ಮಳೆ ಆಗಿತ್ತು, ಜೂನ್ ಜುಲೈ ಮಳೆ ಇರಲಿಲ್ಲ. ಜುಲೈ ವೀಕು ಯಾವ ಮಳೆ ದೊಡ್ಡ ಪುಷ್ಯ ಅನ್ಕೊಂತೀನಿ. ದೊಡ್ಡ ಪುಷ್ಯನ ಚಿಕ್ಕ ಪುಷ್ಯನ ಗೊತ್ತಿಲ್ಲ. ಆ ಮಳೆ ಬಂದು ಭದ್ರಾ ಡ್ಯಾಮ್ ಅನ್ನ ಪೂರ್ತಿ ತುಂಬಿಸಿತ್ತು ಸರ್.
0: ಹಾಗೇನೆ ಪವಾಡ ಆಗಬಹುದು ಅಂತ ನೀವು ಹೇಳ್ತೀರಿ.
1: ಆಗ್ಬಹುದು ಅಂತ ನನ್ನ ಅಭಿಪ್ರಾಯ. ಆ ವರ್ಷ ಏನು ಅಂದ್ರೆ ಡಿಸೆಂಬರ್ ವರ್ಗೂ ಮಳೆ ತಗೊಂಡೋಗಿತ್ತು. ಡಿಸೆಂಬರ್ ಹೆಚ್ಚು ಕಮ್ಮಿ ಮಳೆ ಆಗಲ್ಲ, ಚಳಿ ಇರಬೇಕು. ಆ ಟೈಮಲ್ಲಿ 60 mm ಮಳೆ ಆಗಿತ್ತು ಆ ವರ್ಷನೇ.
0: ಹಾಗೇನೆ ಪ್ರಾಕೃತಿಕವಾದ ಏರುಪೇರುಗಳು ಅಂತ ನಾವು ಹೇಳ್ತೀವಲ್ಲ ಈ ಹಿನ್ನೆಲೆ ಒಳಗೆ. ಹೋದ ವರ್ಷ ಇನ್ನು ವಿಶೇಷ ಗೊತ್ತಾ ನಿಮಗೆ? ಮೇ ಮತ್ತು ಜೂನ್, ಜೂನ್ ಕೊನೆಯ ವಾರದಲ್ಲಿ ನಮ್ಮ ಕರ್ನಾಟಕದ ಬಹುತೇಕವಾದ ಒಂದು ಅಣೆಕಟ್ಟೆಗಳು ತುಂಬೋದಿಕ್ ಬಂದಿದ್ವು ಹೋದ ವರ್ಷ, ಕಳೆದ ವರ್ಷ
1: ತುಂಬೋದಿಕ್
0: ಹೌದು. ಈ ಹಂತದಲ್ಲಿ ಇದ್ವು ಎಲ್ಲ ಕೊನೆ ಹಂತದಲ್ಲಿ.
1: ಪ್ರತಿ ವರ್ಷ ಎಲ್ಲ ನಮ್ ಫಸ್ಟ್ ತುಂಬೋದಂದ್ರೆ ಗಾಜನೂರೇ.
0: ಹೌದು ಹೌದು,
1: ಈ ವರ್ಷ ಗಾಜನೂರೇ ತುಂಬಿಲ್ಲ.
0: ನೋಡೋಣ, ಮಳೆಯ ಭರವಸೆಯನ್ನು ಇಟ್ಕೊಳ್ಳೋಣ ನಾವು. ಅದೇ 3 ತಿಂಗಳು ಇದೆ, ನೋಡೋಣ. ಏನು ಪ್ರಕೃತಿ ಕಂಡುಬಿಟ್ರೆ ಯಾವ ಯಾವುದು ಅಸಾಧ್ಯ ಅನ್ನೋದಿಲ್ಲ ಅನ್ನೋದಕ್ಕೆ ಸಾಧ್ಯ. ಖಂಡಿತ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮಳೆ ಬಗ್ಗೆ, ಮಳೆ ಅಂದ್ರೆ ಯಾರಿಗೆ ಇಷ್ಟ ಆಗ್ಲಿ? ಮಳೆ ಈಗಾಗಲೇ ಹೇಳಿದ್ರು ದಿನಕರ, ಮಳೆ ಅಂದ್ರೆ ಮಳೆ ಬಂತಲ್ಲಪ್ಪ ಅಂತಾರೆ. ಚಳಿ ಜಾಸ್ತಿ ಆದ್ರೆ ಚಳಿ ಜಾಸ್ತಿ ಆಯ್ತಲ್ಲಪ್ಪ ಅಂತ ಹೇಳ್ತಾರೆ. ಬಿಸಿಲು ಬಿಸಿಲು ಅಂತ ಹೇಳ್ತಾರೆ. ಹಾಗಾದ್ರೆ ಮನುಷ್ಯ ಯಾವುದಕ್ಕೂ ಹೋಗೋದಿಲ್ಲ ಎನ್ನುವ ಪ್ರಶ್ನೆಯನ್ನ ದಿನಕರ ದೇಸಾಯಿ ಅವರ ಚುಟುಕಿನಲ್ಲಿ ನಮ್ಮ ರೋಟರಿ ವಿಜಯಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು ಅದನ್ನ. ನಮಸ್ತೆ.
2: ಹಲೋ. ನಮಸ್ತೆ ಸರ್.
0: ನಮಸ್ತೆ. ಮಂಜುನಾಥ್ ಅವರು? ಮಂಜುನಾಥ್ ಅವರ? ನಮಸ್ಕಾರ.
2: ಮಳೆ ವಿಷಯ ಕೊಟ್ಟಿದ್ದೀರಾ?
0: ಹೌದು ಹೌದು,
2: ಮಳೆ ಎಲ್ಲರಿಗೂ ಬೇಕು. ಮಳೆ ಇಲ್ಲದೆ ಮನುಷ್ಯ ಇರಕ್ಕಾಗೋದಿಲ್ಲ. ಈ ಮುರುಘಶ್ರೀ ಮಳೆ ಬರ್ಬೇಕಿತ್ತು. ಮುರುಘಶ್ರೀಗೆ ಒಂದೊಂದ್ಸರಿ ತುಂಬಾ ಬರೋಂತ ಮಳೆ ಅದು.
0: ಹೌದು,
2: ಮುರುಘಶ್ರೀ ಮಳೆನು ಹೋದಿತ್ತು, ಆರ್ದ್ರ ಮಳೆನು ಹೋಯ್ತು.
0: ಹೌದು, ಇಲ್ಲ ಇದು ಒಮ್ಮೆ ಅರ್ಧ ಪಾದ ಆಗಿದೆ. ಆರ್ದ್ರ ಮಳೆ ಅರ್ಧ ಪಾದ,
2: ಇನ್ನೊಂದು ಅರ್ಧ ಪಾದನ ಬರ್ಬೋದು.
0: ಅದೇ ಅದೇ ನಿರೀಕ್ಷೆ.
2: ಯಾಕೆ ನಮ್ ಮಳೆ ಇಲ್ಲ ಅಂದ್ರೆ ನಮ್ ರೈತರದ್ದು ಮುಖ ನಗು ಮುಖ ಇರಲ್ಲ.
0: ಹೌದು ಹೌದು,
2: ಮಳೆ ಬೇಕೇ ಬೇಕು ನಮ್ಮ ರೈತರಿಗೆ. ಮಳೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಜೀವನನೇ ಕಷ್ಟ ಆಗುತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ಅದರಿಂದನೇ ನಂಬಿಕೊಂಡಿರೋಂಥವ್ರು. ಹಾಗಾಗಿ ಮಳೆ ಯಾರನ್ನು ಕೈ ಬಿಡಲ್ಲ, ಮುಂದಿನ ದಿನದಲ್ಲಿ ಬರ್ಬೋದು ಅಂತ.
0: ಹಾಗೆ
2: ಹಾಗೆ ಯಾರನ್ನು, ಯಾಕೆಂದ್ರೆ ಅಷ್ಟು ಸ್ವಲ್ಪದಲ್ಲಿ ಕೈ ಬಿಡಲ್ಲ ರೈತರನ್ನ. ಮಳೆನೇ ದೇವರಿಗೆ, ರೈತರು ಬೆಳೆಗೆ. ಹಾಗಾಗಿ ಆ ಭಗವಂತ ಕೈ ಬಿಡಲ್ಲ ಅಂತ ಅನ್ಸುತ್ತೆ ಸರ್.
0: ಖಂಡಿತ ಕಾದ್ ನೋಡೋಣ. ಹಾಗೇನೆ ನೋಡಿ, ನಮ್ಮಲ್ಲಿ ಪೂರ್ವ ಮುಂಗಾರು ಮುಂಗಾರು ಅಂತ ಹೇಳ್ತೀವಿ. ಯುಗಾದಿ ಆದ ನಂತರ ಮುಂಗಾರಿನ ಆರಂಭ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೆಲ್ಲ ಎರಡೆರಡು ಬೆಳೆ ಬೆಳೀತಾ ಇದ್ರು, ಪೂರ್ವ ಮುಂಗಾರಿನಲ್ಲಿ ಮುಂಗಾರಿನಲ್ಲಿ, ಆಮೇಲೆ ಹಿಂಗಾರು ಅಂತ ಮಾಡ್ತಾರೆ. ಸೆಪ್ಟೆಂಬರ್ ನಂತರ ನವೆಂಬರ್ ನಂತರ ಹಿಂಗಾರು ಅಂತ ಹೇಳ್ತೀವಿ ನಾವು. ಈ ತರದಾಗೆಲ್ಲ ನಾವು ಬೆಳೆಯನ್ನು ಬೆಳೀತಾ ಇದ್ವಿ. ಇವತ್ತು ಒಂದು ಮುಂಗಾರಿನಲ್ಲೇ ಬೆಳೆ ಬೆಳೆಯೋದು ಕಷ್ಟ ಆಗ್ತಾ ಇದೆ ಅಂದ್ರೆ ನಮ್ಗೆ ಲೆಕ್ಕ ಹಾಕೊಳ್ಳಿ ನಾವು ಮಳೆಯ ಕೊರತೆ ಎಷ್ಟು ಪರಿಣಮಿಸ್ತಾ ಇದೆ ಅಂತ. ಅದಕ್ಕೆ ಆದಷ್ಟು ನಾವು ಪ್ರಕೃತಿಯನ್ನ ಕಾಪಾಡಬೇಕಾಗ್ತದೆ. ಮತ್ತೆ ಹೌದು ಹೆಚ್ಚಾಗಿ ಮರಗಿಡಗಳನ್ನ ನೆಡೋದ್ರ ಮೂಲಕ ಪ್ರಕೃತಿ, ಯಾಕೆಂದ್ರೆ ಎಲ್ಲಿ
2: ಜಾಗ ನಡ್ಬೇಕು ಆ ಜಾಗ ನಡ್ಬೇಕು ಅಂತ.
0: ಹೌದು
2: ಯಾಕೆಂದ್ರೆ ಎಲ್ಲರೂ ನಡ್ತಾರೆ ಅದಲ್ಲ, ಅದು ಯಾವ ಜಾಗಕ್ಕೆ ಬೇಕು ಅದು ಅಂತ ಜಾಗದಲ್ಲಿ ಹಾಕ್ಬೇಕು. ಆಮೇಲೆ ನೋಡಿ ಈ ಸರಿ ಚಂದ್ರ ನೋಡಿ ಎಷ್ಟೋ ಜನಗಳು ಈ ಸರಿ ಮಳೆ ಬೆಳೆ ಚೆನ್ನಾಗ್ ಆಗುತ್ತೆ ಅಂತ ಕೆಲವ್ ಅಂದ್ರು, ಆದ್ರೂ ಹೇಗ್ ಉಲ್ಟ ಆಗುತ್ತೆ ಅಂತ ಗೊತ್ತಾಗಲ್ಲ ನೋಡಿ.
0: ಅದನ್ನೇ ಹೇಳೋದು, ನಾವು ಹೇಳೋದಷ್ಟೇ
2: ಅಷ್ಟೇ ನಿಜ.
0: ನಾವು ನಿರೀಕ್ಷೆಗಳ ಇಟ್ಕೋಬಹುದಷ್ಟೇನೆ, ಪ್ರಕೃತಿ ಮುಂದೆ ಯಾವುದೂ ಅಲ್ಲ.
2: ಹೌದು ಸರ್ ಹೌದು. ಇಲ್ಲಿ ಭಗವಂತ ಕೈ ಬಿಡಲ್ಲ, ಆಗುತ್ತೆ ಮಳೆ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಖಂಡಿತ ಆಶಾವಾದಿಗಳಾಗೋಣ ಸ್ನೇಹಿತರೆ. ಆಶಾವಾದಿಗಳಾದ್ರೆ ಮಾತ್ರ ಬದುಕೋದಕ್ಕೆ ಸಾಧ್ಯ.

0: ಸಾಧ್ಯವಲ್ಲವೇ. ಹಾಗೆ ಪ್ರಕೃತಿ ಬಗ್ಗೆ ಆಶಾವಾದಿ ಇರೋಣ ಅಂತ ಹೇಳ್ತಾ ಮತ್ತೊಂದು ಕರೆ. ನಮಸ್ತೆ. ಕಟ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಾನೀಗಾಗಲೇ ಹೇಳಿದೆ, ನಾವೆಲ್ಲ ಎರಡೆರಡು ಬೆಳೆಯನ್ನು ಬೆಳೀತಾ ಇದ್ದ ಕಾಲಘಟ್ಟ. ನಂಗೆ ನೆನಪಿದೆ ಹಳ್ಳಿಗಳಲ್ಲಿ ಎಳ್ಳು ಇವೆಲ್ಲ ಪೂರ್ವ ಮುಂಗಾರಿನಲ್ಲಿ ಹಾಕ್ತಾಯಿದ್ರು. ಇನ್ನೇನು ಭತ್ತ ಮತ್ತು ಇವೆಲ್ಲ ಭಾಗಗಳನ್ನು ಮುಂಗಾರಿನ ಮಳೆ ಹೆಚ್ಚಾದ ಕಾಲಘಟ್ಟದಲ್ಲಿ ಹಾಕ್ತಾಯಿದ್ರು. ಮತ್ತೊಂದು ಕರೆ. ನಮಸ್ತೆ.
1: ಹಲೋ, ನಮಸ್ಕಾರ.
0: ನಮಸ್ಕಾರಗಳು ಸತೀಶ್ ಅವರು, ಉಡುಪಿಯಿಂದ.
1: ಗ್ರಾಮ ಉಡುಪಿ.
0: ನಿಮ್ ಕಡೆ ಮಳೆ ಉಂಟೆ?
1: ಮಳೆ ಇಲ್ಲ ಸರ್.
0: ಏನಾರ ಮಾಡಿ ಕಳಿಸ್ಕೊಡಿ, ನಿಮ್ ಕಡೆಯಿಂದಲೇ ಮಳೆ ಬರ್ಬೇಕು ನಮಗೆ.
1: ಮೂರು ದಿನದಿಂದ ಮಳೆ ಬಂದ್ರು ಹೇಗೆ ಬರ್ತಾ ಉಂಟು ಅಂದ್ರೆ, ಅಕೇರಿ ಮಳೆ ಅಕ್ಟೋಬರ್ ನಲ್ಲಿ ಬರ್ತಾ ಇರ್ತದಲ್ಲ ಆ ತರ ಮಳೆ
0: ಅಂದ್ರೆ ಬರೋದು ನಿಲ್ಲದು, ಬರೋದು ನಿಲ್ಲದು.
1: ಅಷ್ಟೇ ಬರೋದು ನಿಲ್ಲದಂದ್ರೆ ಸಣ್ಣ ಅಷ್ಟೇನು ಭಾರಿ ಇಲ್ಲ. ಮೋಡ ಸ್ವಲ್ಪ ಏನುಂಟು, ಬರೋದು ಎಲ್ಲ ಮೃದು ಒಂದು 5 ನಿಮಿಷ ಅಷ್ಟೇ ಹಾಗಾಗಿದೆ. ಮತ್ತೆ ಮಳೆಗಾಲ ಅಂದ್ರೆ ಸರ್, ನನ್ ಗೊತ್ತಿದ್ದಾಗೆ ಯಾವಾಗ ಹಿಂದಿನ ವರ್ಷ ಉಂಟಲ್ಲ ಆ ವರ್ಷದಲ್ಲಿ ಬೇಗ ಶುರುವಾಗಿ ಅಕೇರಿ ಕಡೆವರೆಗೂ ಮಳೆ ಇದೆಯಲ್ಲ, ಅದ್ರ ನೆಕ್ಸ್ಟ್ ವರ್ಷ ಮಳೆ ಸ್ವಲ್ಪ ಕಡಿಮೆ ಇರ್ತದೆ ಅಂತ ನನ್ನ ಅನಿಸಿಕೆ.
0: ಅನುಭವ, ನಿಮ್ಮ ಅನುಭವದ ಮಾತು.
1: ಯಾಕಂದ್ರೆ ಹಿಂದಿನ ವರ್ಷ ಸ್ವಲ್ಪ ಬೇಗ ಮಳೆ ಚಾಲು ಆಗಿ ಅಕ್ಟೋಬರ್ ವರೆಗೂ ಮಳೆ ಇತ್ತು ರಾಜ್ಯಾದ್ಯಂತ.
0: ಹೌದು ಹೌದು.
1: ಆ ತರ ಇರುವಾಗ ಬರುವ ವರ್ಷದಲ್ಲಿ ಮಳೆ ಸ್ವಲ್ಪ ಕಡಿಮೆ ಇರ್ತಿತ್ತು ಮೊದ್ಲಿಂದು. ಮತ್ತೆ ಅದು ಒಂದು ವಿಷಯ ಹೇಳುದು. ಮತ್ತೆ ಓವರ್ ಆಲ್ ಮಳೆ ನೀವು ಹೇಳಿದಾಗೆ ಈ ನಾವು ಈಗ ನಾಗರಿಕರು ಎಲ್ಲರೂ ಬಂತು, ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಟೋಟಲಿ ಬಂತು ಈ ಗ್ರೀನ್ ಅಲರ್ಜಿ ಬಿಡ್ಬೇಕು ಸರ್. ಈ ಗ್ರೀನ್ ಅಲರ್ಜಿ ಅಂದ್ರೆ ನೋಡಿ, ಸರ್ಕಾರದ್ದು ಉಂಟು, ಸಾರ್ವಜನಿಕರು ಉಂಟು. ಮನೆ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಆ ಚೈನಾ ಕಟಿಂಗ್ ಮಿಷನ್ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾರ್ರಿ. ಆ ಅಗ್ಗದಲ್ಲಿ ಸಿಗ್ತದ, 3 ನಿಮಿಷದಲ್ಲಿ ಮರ ಧ್ವಂಸ ಮಾಡಿ ಬಿಡ್ತದೆ. ಮತ್ತೆ ಸಾರ್ವ ಈ ಚತುಷ್ಪಥ ಅಷ್ಟಪಥ ಅಂತ ಹೇಳಿ ಎಲ್ಲ ಮಾಡಿ ಅಲ್ಲಿ ನಷ್ಟವಾದ ಪರಿಸರವನ್ನು ಮತ್ತೆ ಮರು ತೂಗಿಸುವುದು ಇಲ್ಲ. ಚತುಷ್ಪಥದಲ್ಲಿ ಲಕ್ಷಾಂತರ ಮರ ಹೋಗಿತ್ತು, ನಾವು ಒಂದು ಇದರಲ್ಲಿ ಪಾಲ್ಗೊಂಡಿತ್ತು 2010 ಏನು ಪ್ರಯೋಜನಕಾರಿ ಆಗ್ಲಿಲ್ಲ ಅದೆಲ್ಲ. ಹಾಗೆಲ್ಲ ಆಗ್ತದೆ, ಅದು ಬದಲಿ ವ್ಯವಸ್ಥೆ ಮಾಡ್ತೇನೆ ಅಂತ ಭರವಸೆ ಇತ್ತು, ಆದ್ರೆ ಭರವಸೆ ಏನು ಈಡೇರ್ಲಿಲ್ಲ. ಆ ಲಕ್ಷಾಂತರ ಮರಗಳ ಜಾಗದಲ್ಲಿ ಯಾವುದು ಇಲ್ಲ ಈಗ. ಹಾಗೆ ಮತ್ತೆ ಒಂದು ಏನಂದ್ರೆ ಸರ್, ಈಗ ಮಳೆ ಅಂದ್ರೆ ನಮ್ಮದು 90s ಅಲ್ಲ, ನಾವು ಹೈಸ್ಕೂಲ್ ಕಾಲೇಜಿಗೆ ಹೋಗುವಾಗ ಆವಾಗ ಮಳೆಯೇ ಬೇರೆ ಸರ್. ಅದು ಆ ಮಳೆ ಆ ಗಾಳಿ ಮಳೆ ಹೊಡೆತವೇ ಬೇರೆ ಇತ್ತು ಸರ್. ಇಲ್ಲಿ ನಮ್ಮ ಊರಲ್ಲಿ ಒಂದು ಬ್ರಹ್ಮಲಿಂಗ ದೇವಾಲಯ ಉಂಟು, ಅದು ಹೊಳೆಯಿಂದ ಸುಮಾರು ದೂರ ಉಂಟು. ಅದು ಗರ್ಭಗುಡಿಯವರೆಗೆ ನೀರು ಬಂದ ವರ್ಷ ಉಂಟು, ಮಳೆ ಬರ್ತಿತ್ತು. ಆ ಮಳೆ ಬೇರೆ ಸರ್. ಅದು ವಾರಕಟ್ಲೆ ನಾವು ಸೂರ್ಯ ನೋಡದಿದ್ದುಂಟು 90s ಅಲ್ಲಿ. ಸೂರ್ಯನೇನು ಕಾಣಲ್ಲ ಒಂದು ವಾರ ಕಟ್ಲೆ, ಬರೇ ಮೋಡ ಮಳೆ, ಮೋಡ ಮಳೆ. ಕಮ್ಮಿ ಆಗೋದು ಹೆಚ್ಚಾಗುದು, ಕಮ್ಮಿ ಆಗೋದು ಹೆಚ್ಚಾಗುದು. ಹಾಗೆ ಅಂತ ಮಳೆಗಳನ್ನೆಲ್ಲ ನೋಡಿದ್ದೇವೆ. ಭಾರಿ ವರ್ಷ 100,000 ಅಲ್ಲ, ಬರೇ 30 ಕೆಳಗಡೆ. ಹಾಗೆ ಅದೇ ತರದ ವಿಷಯ ಅಂದ್ರೆ ಇದನ್ನ ಈಗ ಏನಂದ್ರೆ, ಮತ್ತೆ ನೋಡಿ ಮತ್ತೊಂದು ಸಣ್ಣ ವಿಷಯ ಹೇಳ್ತೇನೆ. ಈಗ ನೋಡಿ ಇಲ್ಲಿ ಕರಾವಳಿಯಲ್ಲಿ ಜಾಸ್ತಿ ಇತ್ತದು, ಮತ್ತೆ ನಿಮ್ಮ ಕೊಡಗಲ್ಲೂ ಉಂಟದ ಆ ಪದ್ಧತಿ ಇತ್ತು. ಈಗ ದೇವರದ್ದು ನಾಗದೇವರು ಮತ್ತೆ ಬೇರೆ ದೈವಸ್ಥಾನಗಳಿಗೆ ಅವು ವಾಸವಾಗಿರುವ ಸ್ಥಳವನ್ನೇ ಒಂದು ಕಾಡು ಅಂತ ಇಡ್ತಾರೆ, ದೇವರ ಕಾಡು ಅಂತ.
0: ಹೌದು, ದೇವರ ಬನ ಅಥವಾ ದೇವರ ಕಾಡು ಅಂತ ಕರೀತಾರೆ.
1: ಈಗ 80% ಹೋಗಿದೆ ಸರ್, ಅದರಲ್ಲಿ ಕಾಂಕ್ರೀಟ್ ಕಾಡು ಬಂದ್ಬಿಟ್ಟಿದೆ. ಆ ದೇವರ ಕಾಡು ಸುಮಾರು 1,000 ಸಂಖ್ಯೆಯಲ್ಲಿ ಮಾಯ ಆಗಿ ಅಲ್ಲಿ ಕಾಂಕ್ರೀಟಿನ ಚಂದದ ಅಮೃತ ಶಿಲೆಯ ಕಟ್ಟಡಗಳು ಮಾಡಿಬಿಟ್ಟಿದ್ದಾರೆ. ಅದು ದೇವರ ಕಾಡಿದ್ರೆ ಅದು ಒಂಥರ ರಿಸರ್ವ್ ಫಾರೆಸ್ಟ್ ಇದ್ದಾಗೆ ಅದು ಇರ್ಬಹುದು. ಅವೆಲ್ಲ ಮರೆಯಾಗಿ ಬಿಟ್ಟಿದೆ ಅದು ಆ ಜಾಗದಲ್ಲಿ. ಅದು ಎಲ್ಲರೂ ಬುದ್ಧಿಜೀವಿಗಳಾದ್ರಿಂದ ಅದು ಹೇಳಲಿಕ್ಕೆ ಹೇಳಲಿಕ್ಕೆ ಯಾರಿಗೂ ಇಲ್ಲ ಸರ್. ಈಗ ಹೇಳುವುದು ಯಾರಿಗೂ ಇಲ್ಲ, ಎಲ್ಲ ಡಿಗ್ರಿ ಡಬಲ್ ಡಿಗ್ರಿ ಇರ್ತಾರೆ. ನಾವು ಹೇಳಿದ್ರೆ ಹೇಳಿದವರು ನಿಷ್ಠೂರ ಆಗುವುದು, ಮತ್ತೆ ಹೇಳುವುದು ವಿಷಯ ಬರುದಿಲ್ಲ ಅಲ್ಲಿ. ನೀವು ಹೇಳ್ತಿರಲ್ಲ ಅರಿವೇ ಗುರು
0: ಅಷ್ಟೇ.
1: ಅದೆಲ್ಲ ಏನೋ ಒಂದು ಕಾಲದಲ್ಲಿ ಒಂದು ಮಟ್ಟದಲ್ಲಿ ತಂತಾನೆ ಅರಿವಾಗಬೇಕು, ಬಿಟ್ರೆ ಒಬ್ಬರಿಗೆ ಮತ್ತೊಬ್ರು ಬೆರಳು ತೋರಿಸೋದು ಮಾಡಿ ಏನೂ ಪ್ರಯೋಜನ ಬರಲ್ಲ.
0: ಖಂಡಿತ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರೆ
1: ನಿಮ್ದು ಈ ಟಾಪಿಕ್. ಮತ್ತೊಂದು ಒಂದೇ ವಿಷಯ ಸರ್, ನಿಮ್ದು ಈ ಸಂಡೆ ಬರ್ತದಲ್ಲ ಸರ್,
0: ಯಾವ್ದು ಹೇಳಿ,
1: ಜೈಲು ಕೋಗಿಲೆಗಳ ಗಾನ.
0: ಜೈಲು ಹಕ್ಕಿಗಳ ಗಾನ ಸುಧೆ,
1: ಜೈಲು ಕೋಗಿಲೆ ಅದೇ ಹಕ್ಕಿಗಳ ನಾವು ಜೈಲು ಕೋಗಿಲೆ ಗಾನ ಚಂದನ ಅಂತ ಹೇಳಿದೆ ಈಗ ಮಿಸ್ ಆಗಿ. ಅದು ಬಹಳ ಸೂಪರ್ ಆಗಿ ಬರ್ತದೆ ಆ ಪರಿಕಲ್ಪನೆ, ಮತ್ತೆ ಅದು ಪ್ರಸಾರ ಎಲ್ಲದಕ್ಕೂ ನಿಮ್ಮ ಹೋಲ್ ಟೀಮ್ಗೆ ಮತ್ತೆ ನಿಮ್ಮ ಡೈರೆಕ್ಟರ್ ಎಸ್ ಆರ್ ಭಟ್ ಸರ್ ಗು ವಿಶೇಷ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಐತ್ರಿ.
0: ಖಂಡಿತ ಕಣ್ರಿ, ಒಳ್ಳೆಯ
1: ಕಾರ್ಯಕ್ರಮ ಅದು, ರಾಜ್ಯಕ್ಕೆ ಮಾದರಿ ಸರ್ ಅದು.
0: ಹೌದು ಹೌದು ಹೌದು ಹೌದು,
1: ಬಹಳ ಅದ್ಭುತ ಕಾರ್ಯಕ್ರಮ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸ್ಟಾರ್ಟಿಂಗ್ ನಲ್ಲಿ ನೀವೇ ನಡೆಸಿಕೊಟ್ಟದಲ್ವ?
0: ಹೌದು ಹೌದು, ಆರಂಭ
1: ಚಂದ ಬಂತು ಕೇಳಿ ಖುಷಿ ಆಯ್ತು. ಅದರಲ್ಲೂ ಮೊನ್ನೆ ಯೋಗ ದಿನ

ನಿಮ್ಮ ಕುಂದಾಪುರದವರಂತ ನೋಡ್ಬೇಕು, ಅವರು ಯೋಗದ ಬಗ್ಗೆ ಒಂದು ಹಾಡು ಚಂದ ಹಾಡಿದ್ರು ಸರ್, ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಮತ್ತೆ ಇವೆಲ್ಲ ಏನಂದ್ರೆ ಒಂದು ಕ್ಷಣ ಸರ್, ಅದು ಕ್ಷಣ ಒಂದು ಪಾರಾದ್ರೆ ಆ ಸ್ಥಿತಿ ಬರ್ತಾ ಇರೋದಿಲ್ಲ, ಎಲ್ಲರಿಗೂ ಆ ಕ್ಷಣ ಬರ್ತದೆ. ಆ ಕ್ಷಣದಲ್ಲಿ ಒಂದು ದುಡುಕಿನಿಂದಾಗಿ ಆ ಸ್ಥಿತಿ ಬರುವುದು. ಆದ್ರಿಂದ ಅವರು

0: ನಮಸ್ಕಾರ.
1: ನಮಸ್ಕಾರ. ಖಂಡಿತ, ನಮ್ಮ ಸತೀಶ್ ಅವರು ಉಡುಪಿಯ ಒಂದು ನೆನಪು ಮಾಡಿಕೊಂಡ್ರು. ಹಾಗೆ ನನಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ದೇವಸ್ಥಾನ ನೆನಪಾಗುತ್ತಲ್ಲಿ, ಆ ಉಡುಪಿಯಲ್ಲಿ ಅಲ್ಲೂ ಸಹ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲಿ ನದಿ ಹರಿಯುತ್ತೆ. ಪ್ರತಿ ವರ್ಷನೂ ಸಹ ಒಂದು ಮಳೆಯಲ್ಲಿ ಆ ನದಿಯ ನೀರು ತಾಯಿಯ ಪಾದವನ್ನು ತೊಳೆದು ಹೋಗುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ನಾವು ವಿಡಿಯೋದಲ್ಲಿ ಟಿ ವಿಯಲ್ಲಿ ನೋಡ್ತಾ ಇರ್ತಿದ್ದೀವಿ ಅವಾಗವಾಗ. ನಮಸ್ತೆ.
0: ಹಲೋ.
1: ಹಲೋ, ನಮಸ್ತೆ.
0: ನಮಸ್ಕಾರ ಸರ್.
1: ಎಲ್ಲಿಂದ?
0: ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಅಂತ
1: ಮಾತಾಡ್ತೀನಿ. ಮಹಾಲಿಂಗಪ್ಪ ಜಾಲವಾದಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಮಳೆ.
0: ಮಳೆ
1: ನಿಮ್ ಕಡೆ ಹೇಗಿದ್ರಿ? ಮಳೆ ಉಂಟೇನ್ರಿ?
0: ಮಳೆ ಇಲ್ಲ ಸರ್. ಈಗ ಆರಂಭದಲ್ಲಿ ಜೂನ್ ಮೊದಲೇ ವಾರದಲ್ಲಿ ಒಂದ್ ಸ್ವಲ್ಪ ಏನೋ ಒಂದ್ ಒಳ್ಳೆ ಮಳೆ ಆಯ್ತಲ್ಲ, ಅದನ್ನೆಲ್ಲ ನೋಡ್ಕೊಂಡು ಜನ ಎಲ್ಲ ಬಿಟ್ಟು ಬಿಟ್ರು. ಈಗ ಸ್ವಲ್ಪ ಮಳೆ ಪೂರ್ತಿ ಕಡಿಮೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಏನಾಗಿದೆ ಸರ್, ಬಿಜಾಪುರ ಬಾಗಲಕೋಟೆ ಕೆಲವೊಂದು ಕಡೆ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಮುಖ್ಯವಾಗಿ ಒಣ ಬೇಸಾಯ ಇರೋದ್ರಿಂದ ಮಳೆಯನ್ನೇ ಅವಲಂಬಿತ ಆಗಿಬಿಟ್ಟಿದೆ. ಹೀಗಾಗಿ ಕೆಲವೊಂದ್ ಕಡೆ ಕೆಲವೊಂದು ರೈತರೆಲ್ಲ ಕೃಷಿ ಹೊಂಡದ್ದು ಮಾಡ್ಕೊಂಡಿದ್ದಾರೆ. ಆದ್ರೂ ಆ ಪ್ರಮಾಣದಲ್ಲಿ ಭೂಮಿಗೆ ಬೇಕಾಗುವಷ್ಟು ಅಥವಾ ಬೆಳೆಗೆ ಬೇಕಾಗುವಷ್ಟು ಆ ಸಸಿಗಳನ್ನ ಪಾಲನೆ ಮಾಡುವಷ್ಟು ನೀರ್ ಸಾಕಾಗುವುದಿಲ್ಲ.
1: ಹೌದು, ಮಳೆ ಬೇಕೇ ಬೇಕಲ್ಲ.
0: ಮಳೆ ಬೇಕೇ ಬೇಕಾಗ್ತದೆ ಸರ್. ಮಳೆ ಅಂದ್ರೆ ಒಂದು ಅಮೃತ ಇದ್ದಂಗೆ. ಹೀಗಾಗಿ ಅದು ಕಡಿಮೆ ಆಗ್ತಾ ಇದೆ. ಆದ್ರೂ ಕೆಲವೊಂದು ವಾತಾವರಣ ಇದು ನಾವು ಕೆಲವೊಂದು ಗೂಗಲ್ ನಲ್ಲಿ ನಾನು ನೋಡ್ತಿರ್ತೀನಿ, windy.com ಅಂತ ಒಂದು ಇದನ್ನ ಇದ್ದಾರೆ, ವೆಬ್ಸೈಟ್ ಇದ್ದಾರೆ. ಅಲ್ಲಿ ನೋಡಿದಾಗ ಹೇಳ್ತಿದ್ರೆ ಚದುರ್ದಂತ ಮಳೆ ಬಹಳ ಕಡಿಮೆ ಇದೆ, ದೂರ ಇದೆ ಅಂತ. ಅದ್ರ ಮೋಡಗಳು ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ತೇವಾಂಶ ಕೂಡ್ತಾ ಇಲ್ಲ ಅಂತ ಒಂದು ಅಲ್ಲಿ ಬರ್ತದೆ ಸಂದೇಶ ಬರ್ತದ್ರಿ.
1: ಹೌದು ಹೌದು. ಹಾಗೆ
0: ಹೀಗಾಗಿ ಮಳೆ ನಿಗದಿತ ಪ್ರಮಾಣ ಆಗ್ತಾ ಇಲ್ಲ. ಆದ್ರೂ July 5 ಒಂದು ಒಳ್ಳೆ ಮಳೆ ನಿರೀಕ್ಷೆ ಇದೆ ಅಂತ ವೆಬ್ಸೈಟ್ ನಲ್ಲಿ ಹೇಳ್ತದೆ ಸರ್.
1: ನೋಡೋಣ, ಎಲ್ಲವೂ ಕಾದು ನೋಡುವ ತಂತ್ರ ಅಲ್ವೇ. ಅಲ್ಲ, ಡಾಕ್ಟರ್ ಬಸವರಾಜ್ ಅಂತ ಹೇಳಿ.
0: ಸರಿ ಸರ್, ಥ್ಯಾಂಕ್ ಯು ಸರ್.
1: ತಾವು ರೈತರೇ?
0: ರೈತರಲ್ಲ ಸರ್, ಬಟ್ ನಾವು ಈ ಕಡೆ ಎಲ್ಲ ನಮ್ ಕಡೆ ರೈತರೇನಲ್ಲ ಸರ್, ನಾವೊಂದು ಕೆಲಸ ಬೇರೆ ಕಡೆ ಕೋಆಪರೇಟಿವ್ ಕೆಲಸ ಮಾಡ್ತಿದ್ದೆ.
1: ಆಯ್ತು ಆಯ್ತು ಆಯ್ತು ಆಯ್ತು. ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಅವಕಾಶಕ್ಕೆ ಧನ್ಯವಾದಗಳು.
1: ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರೆ ಧನ್ಯವಾದ. ಸ್ನೇಹಿತರೆ, ಖಂಡಿತ ನಮ್ಮ ಮಾಲಿಂಗಪ್ಪನವರು ಹೇಳಿದಂತೆ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳು ಈ ಒಣ ಬೇಸಾಯವನ್ನೇ ಅವಲಂಬಿಸಿರೋದು ಅಂತ ನಾವು ಗಮನಿಸಬಹುದು. ನಮಸ್ತೆ. ನಮಸ್ತೆ
2: ಸರ್. ನಮಸ್ತೆ.
1: ನಮಸ್ತೆ. ರಾಧಾ ಅವರ ನಿಧಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಮಳೆ.
2: ಗೊತ್ತಾಯ್ತು ಸರ್. ಮಳೆ ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ, ಸಮನಾಗಿ ಬರ್ಬೇಕು.
1: ಯಾವ್ದು ಸಮನಾಗಿ ಬರೋದಿಲ್ವೇ?
2: ಹೌದು ಸರ್, ಅದ್ ಬರೋದಿಲ್ಲ. ಅದು ಅದನ್ನ ಮಾಡ್ಕೊಂಡಿರೋದು ಸ್ವಯಂ ಕೃತ ಅಪರಾಧ ನಮ್ದೇ ಸರ್.
1: ಆಮೇಲೆ ಮಳೆ ಹೆಚ್ಚಾದ್ರೂ ನಾವು ಸಹಿಸ್ಕೊಳ್ಬಹುದು, ನೀರು ಸಂಗ್ರಹವಾಗಿ ಇಡೀ ಬೇಸಿಗೆ ಕಾಲಕ್ಕೆ ನೀರು ಉಳಿಯುತ್ತದೆ. ಬರೋ ಮಳೆನೆ ಬರ್ಲಿ,
2: ಕೆರೆ ಕಟ್ಟೆಗಳೆಲ್ಲ ತುಂಬಿ
1: ಬರಬೋಳ. ಈಗ ಕಟ್ಟೆನೆ ತುಂಬಲಿಲ್ಲ ಮಳೆಗಾಲದಲ್ಲಿ ಅಂದ್ರೆ ಬೇಸಿಗೆಲಿ ಏನ್ ಮಾಡೋದು?
2: ಹೌದು ಸರ್, ಆದ್ರೆ ಅದು ಅತಿ ಆದ್ರೆ ಪ್ರವಾಹದ ರೀತಿಲಿ ಮನುಷ್ಯ ಏನು ಮಾಡಕ್ಕಾಗಲ್ಲ ಸರ್.
1: ಅದೇ ಪ್ರಕೃತಿ ಮುಂದೆ ಮನುಷ್ಯನ ಕತೆ ಏನು ಇಲ್ಲ ಅಂತ.
2: ಮನುಷ್ಯನ ಆಟ ಏನು ನಡೆಯಲ್ಲ. ಅತಿವೃಷ್ಟಿನೂ ಕಷ್ಟ, ಅನಾವೃಷ್ಟಿನೂ ಕಷ್ಟ. ಈಗೆಲ್ಲ ಕೇಳ್ತಾ ಇದ್ದೀನಿ ಸರ್, 5 ಎಲ್ಲ ಗಂಡು ಮಕ್ಕಳೇ ಮಾತಾಡಿದ್ರು.
1: ಈಗ ನೀವೇ ನೋಡಿ, ಅದಕ್ಕೆ ನಮ್ಗೆ ಅದ್ರಲ್ಲೂ ನೀವು ಸ್ತ್ರೀ ಸಮಾನತೆಯನ್ನ ಪ್ರತಿಪಾದನೆ ಮಾಡ್ತಿದ್ದೀರಿ.
2: ಅದೇ ಹೇಳ್ತಾ ಇದ್ದೀನಿ, ಬರೀ ಗಂಡು ಮಕ್ಕಳಿಗೆ ನಾಮ ಮಾತಾಡಿದ್ರು, ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು, ಚೆನ್ನಾಗಿದ್ದ ಮಾಹಿತಿ ಎಲ್ಲ. ನಾನು ಒಂದೇ ಸಾಲಿನಲ್ಲಿ ಈಗ ಬರಬೇಕಾಗಿದ್ದ ಮಳೆ ಬಗ್ಗೆ ಇರೋದು ಒಂದು ಪ್ರಚಲಿತ ಗಾದೆ ಮತ್ತೆ ಹೇಳ್ಬಿಟ್ಟು
1: ಹೇಳಿ ಹೇಳಿ.
2: ಅಮ್ಮನ ಮನಸ್ಸು ಬೆಲ್ಲದ ರೀತಿ, ಆರಿದ್ರ ಮಳೆ ಕಲ್ಲಿನ ರೀತಿ.
1: ಆಯ್ತಲ್ಲ, ಆರಿದ್ರ ಮಳೆ ಕಲ್ಲಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದೀರಿ. ಈಗ
2: ಅದು ಎರಡೂ ರೀತಿಲಿ ಅನ್ವಯಿಸುತ್ತೆ ಸರ್. ಈ ಸದ್ಯದ ಪರಿಸ್ಥಿತಿಗೆ ಅದು ಕಲ್ಲಾಗ್ಬಿಟ್ಟಿದೆ. ಬಂದ್ರೆ ಕಲ್ಲಿನ ತರ ಬಂದ್ರೆ ಇನ್ನೂ ಅರ್ಧ ಪಾದ ಇದೆ.
1: ಹೌದು ಹೌದು ಹೌದು,
2: ಬಂದ್ರೆ ಇನ್ನೂ ಸುಖ ಇದೆ ಸರ್.
1: ಖಂಡಿತ ಒಳ್ಳೆ ಮಾಹಿತಿಯನ್ನ
2: ನಿರೀಕ್ಷೆನೆ.
1: ಹೌದು, ಈಗ ನಿರೀಕ್ಷೆನೆ ಹೌದಲ್ವಾ? ಖಂಡಿತ, ಧನ್ಯವಾದಗಳು. ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಕೇವಲ ಇನ್ನೊಂದು ಅಥವಾ ಎರಡು ಕರೆಗಳನ್ನ ಸ್ವೀಕರಿಸಬಹುದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಕೊಡಿ ಕೊಡಿ, ಬೇಗ, ಸಮಯ ಮುಗಿತಾ ಇದೆ. ನಮಸ್ತೆ. ಆರಾಮಿದ್ದೀರಿ?
3: ಆರಾಮಿದ್ದೀನಿ.

0: ಆರಾಮಿದ್ದೀವಿ ಆರಾಮಿದ್ದೀವಿ.
1: ಸರ್, ಅದೇ ಮಳೆ ಬಗ್ಗೆ ಮಾತಾಡ್ತಿದ್ದಾರೆ, ನಾನು ಇನ್ನ ಮನೆಗೆ ಬಂದೆ. ಅದೇ ನಮ್ ತೀರ್ಥಳ್ಳಿ, ನಾನು ಮಳೆನೇ ಹುಟ್ಟಿದ ಹುಡುಗಿ, ಹಂಗಾಗಿ ನಮ್ಮ ಮನೇಲೆಲ್ಲ ತುಂಬಾ ಮಳೆಗಾಲನೇ ಜಾಸ್ತಿ ತೀರ್ಥಳ್ಳಿ.
0: ಹೌದು ಅಲ್ಲ, ತೀರ್ಥಳ್ಳಿ ಅಂದ್ರೆ ಮಳೆ.
1: ಹೌದು, ಆಗುಂಬೆ ಹತ್ರ ನಮ್ಮ ಮನೆ ಇರೋದು. ಮತ್ತೆ ನಮ್ಗೆ ಸತ್ಯ ಮಳೆ ಈ ಸುತ್ತಿ ತಟ್ಟಡಕ್ಕಾಗಲ್ಲ, ಈ ಸುತ್ತಿ ಒಳಗೆ ಬೈಸಿನ ಸಸ್ಯಗಳು ನಮ್ಗೆ ಇಷ್ಟ ಆಗಲ್ಲ, ಮಳೆನೇ ಇಷ್ಟ. ಮಳೆ ಇದ್ರೆ ಗಿಡ ಮರ ಪ್ರತಿ ಒಂದಕ್ಕೂ, ಹಕ್ಕಿ ಪಕ್ಷಿಗೂ ನೀರ್ ಬೇಕು, ಎಲ್ಲದಕ್ಕೂ ನೀರ್ ಬೇಕು, ಮಳೆ ಬೇಕೇ ಬೇಕು.
0: ಹೌದು,
1: ನಾವು ಮಳೆಗಾಲ ಜಾಸ್ತಿ ಇರೋದಕ್ಕೆ ನಮ್ಮ ಊರಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಾವು ಮೊದ್ಲಿಗೆ ಪ್ರಿಪರೇಷನ್ ಆಗಿರ್ತೀವಿ. ಈ ಮಳೆಗಾಲದ ಟೈಮು ಈ ಹಪ್ಪಳ ಮಾಡಕ್ಕಾಗಲ್ಲ, ತಿಂಡಿ ಮಾಡಕ್ಕಾಗಲ್ಲ, ಎಲ್ಲ ನಾವು ಬೇಸಿಗೆ ಇದ್ದಾಗ ಎಲ್ಲ ಮಾಡಿಟ್ಕೊಂಡು ಹರಿ ಅಂತಾರೆ, ಹರಿ ತುಂಬ ಇಟ್ಕೊಂತೀವಿ.
0: ಕೇಳಿಸ್ತಾ ಇದೆ, ಹೇಳಿ ಹೇಳಿ.
1: ಮಳೆಗಾಲದಲ್ಲಿ ಈ ಮಳೆ ತುಂಬಾ ಬಂದಾಗ ಒಂಥರ ಬಾಯಿ ಮುಚ್ಚಬೇಕು ಅಂದಾಗ ಅವನ್ನೆಲ್ಲ ಮಾಡ್ಕೊಂತೀವಿ. ಆಮೇಲೆ ತುಂಬಾ ನದಿ ಹತ್ರನೇ ಇರೋದಲ್ಲ, ನದಿ ನಮ್ಮನೆ ತನಕನೂ ಬರೋದಿತ್ತು, ಅದಕ್ಕೆಲ್ಲ ತುಂಬಾ ಕೇರಿಂಗ್ ಇರ್ತೀವಿ ನಾವು. ಮತ್ತೆ ಗದ್ದೆ ಕೆಲಸ ಮಾಡೋದಂತೂ ಅವಾಗೆಲ್ಲ ತುಂಬಾ ಇರ್ತಲ್ಲ, ಅದನ್ನೆಲ್ಲ ತಲೆಮೇಲೆಲ್ಲ ಹಾಕೊಂಡು ಹೋಗೋರು, ತಲೆಮೇಲೆ ಗದ್ದೆ ಕೆಲಸಿಲ್ಲ.
0: ಹೌದು, ಕಂಬಳಿ ಕೊಪ್ಪೆ, ಕಂಬಳಿ ಕಂಬಳಿ ಕೊಪ್ಪೆ ಏನ್ ಹಾಕೊಂಡು
1: ಬರ್ತಿತ್ತಲ್ಲ ಅವ್ರ ದಿನ ಬರ್ಬೇಕು ಎಲ್ಲ ಹಾಕೊಂಡು ಹೋಗ್ಬೋದು. ನಮ್ ಕಡೆ ಮಳೆದು ಮತ್ತ ಪ್ರಿಪರೇಷನ್ ಇರ್ಬೇಕು ನಮ್ಮ ಮಳೆಗೆ.
0: ಹೌದು ಹೌದು ಹೌದು ಹೌದು,
1: ಒಂದೊಂದು ನಾವು ತುಂಬಾ ಕೃಷಿ ನಗರದಲ್ಲಿ ಇರೋದು, ಅಪ್ಪ ಎಲ್ಲಾ ಕಡೆ ಮಳೆ ನೀರ್ ತುಂಬಿತ್ತು. ಆ ಟೈಮಲ್ಲಿ ಮಳೆ ಮನೆ ಬಿಡ ಸ್ಥಿತಿ ಬಂದಿತ್ತು. ನಮ್ಮ ಮಗನ್ ಫ್ರೆಂಡ್ಸ್ ಎಲ್ಲ ಯುವಕನೆಲ್ಲ ಬಂದು ಮೇಲೆ ದಡ ಕರ್ಕೊಂಡ್ರು, ಮಳೆ ಮನೆ ಒಳಗೆಲ್ಲ ಬಂದು ಬೋಲಿ ತಂದು, ಇದು ಯೂತ್ ಹಾಸ್ಟೆಲ್ ಅವರೆಲ್ಲ ಬೋಲಿ ತಂದು ಅವರನ್ನೆಲ್ಲ ಬಿಟ್ಕೊಂಡ್ಬಿಡಿದ್ರು. ಆ ರೀತಿ ಎಲ್ಲ ಕಷ್ಟ ಸಿಗ್ತೀವಿ. ಮಳೆ ಅತಿ ಆದ್ರೂ ಸ್ವಲ್ಪ ಕಡಿಮೆ ಆಗಬೇಕು, ಅತಿ ಆದ್ರೂ ಸ್ವಲ್ಪ ನೀರು ನೀರು ನಾವು ಇದು ತುಂಬಿಸ್ಕೊಂಡು, ಈ ನೀರ್ ತುಂಬೋದೆಲ್ಲ ಕೆರೆ ಎಲ್ಲ ಮಾಡ್ತಾರಲ್ಲ, ಕೆರೆಗಳಿಗೆಲ್ಲ ತುಂಬಿಸ್ಕೊಂಡು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಮಳೆ ಬಂದ್ರೆ ಒಳ್ಳೇದು.
0: ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ ನಮ್ದು, ಮಾಹಿತಿ ನಿಮ್ದು. ಕರೆ ಕೊನೆಯದಾಗಿ ಒಂದು ಕರೆ ಬರ್ತಿದೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಗೋಣಿಬಿಡಿಯಿಂದ.
2: ಹೌದು ಸರ್.
0: ಹೆಂಗಿದ್ದೀರಿ, ಆರಾಮಿದ್ದೀರಿ? ಮಳೆ ಬಗ್ಗೆ ಏನು ಹೇಳ್ತೀರಿ? ಎರಡೇ ಒಂದೇ ನಿಮಿಷದಲ್ಲಿ ಹೇಳ್ಬೇಕು, ಸಮಯ ಮುಗೀತು.
2: ಸರ್ ಹೇಳ್ತೀನಿ, ಮಳೆ ಇದ್ರೇನೆ ಬೆಳೆ, ಬೆಳೆ ಇಲ್ಲ ಅಂದ್ರೆ ರೈತನ ಕೊಲೆ.
0: ರೈತನ ಕೊಲೆ ಅಂತೀರಿ?
2: ಮಳೆಗಾಗಿ ನೆಮ್ಕೊಂಡು ಸಾಲ ಸೂಲ ಮಾಡಿ ಬೆಳೆ ಮಾಡಿರ್ತಾನ ಸರ್. ಆ ಬೆಳೆ ಬಂದಿಲ್ಲ ಅಂದ್ರೆ ಸಾಲದ ಕಾಲ ತಡಿಲ್ಲ ಅಂದ್ರೆ ರೈತ ಮಾಡ್ಕೊಂಡ್ತಾನ ಕೊಲೆ. ಬೆಳೆ ಮಳೆ ಬೇಕು ಸರ್, ಪ್ರಪಂಚಕ್ಕೆ ಮಳೆ ಇದ್ರೇನೆ ಪ್ರಾಣಿ ಪಕ್ಷಿ ಜನ ಉಸಿರಾಡಕ್ಕೆ ಸಾಧ್ಯ ಸರ್.
0: ಖಂಡಿತ, ಒಳ್ಳೆ.
2: ಈ ಸಲ ಮಳೆ ಅರ್ಧ ಆಯ್ತು, ಮಳೆನೇ ಇಲ್ಲ ಸರ್. ಅರ್ಧ ಮಳೆಗಾಲ ಮುಗ್ದೋಯ್ತು, ಇನ್ನ ಅರ್ಧ ಏನ್ ಮಾಡ್ತಿದ್ದ ಗೊತ್ತಿಲ್ಲ.
0: ಓಕೆ, ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಸರ್.
0: ಧನ್ಯವಾದ ಸ್ನೇಹಿತರೆ. ಇದಾಗಿತ್ತು ಇಂದಿನ ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಧನ್ಯವಾದಗಳು.

ಕಾರ್ಯಕ್ರಮಗಳನ್ನ. ಸೇವಾ ಮಾಹಿತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಫಯಾಸ್ ಖಾನ್ ಎಂಬ 47 ವರ್ಷದ ವ್ಯಕ್ತಿಯು ತೀರ್ಥಹಳ್ಳಿ ತಾಲೂಕಿನ ಬಿಳುಕುಪ್ಪ ಮುಳುಬಾಗಿಲಿನಿಂದ ಕಾಣೆಯಾಗಿದ್ದಾರೆ. ಇವರ ಚೆಹರೆ 5 ಎತ್ತರ, ದೃಢಕಾಯಿ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದಪ್ಪ ಮೈಕಟ್ಟು ಹೊಂದಿದ್ದು ತಲೆಯಲ್ಲಿ ಕಪ್ಪು ಕೂದಲನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಮತ್ತು ಉರ್ದು ಭಾಷೆ ಬರುತ್ತಿದ್ದು ಕಾಣೆಯಾದ ಸಂದರ್ಭದಲ್ಲಿ ಹಸಿರು ಬಣ್ಣದ ಶರ್ಟ್ ಮತ್ತು ಬಿಳಿ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಠಾಣಾಧಿಕಾರಿಗಳು, ತೀರ್ಥಹಳ್ಳಿ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ.

ಸೌಮ್ಯ ಎಂಬ 36 ವರ್ಷದ ಮಹಿಳೆಯು ಶಿವಮೊಗ್ಗದ ಗೋಪಾಲದಿಂದ ಮಾರ್ಚ್ ತಿಂಗಳ 17ನೇ ತಾರೀಕಿನಿಂದ ಕಾಣೆಯಾಗಿದ್ದಾರೆ. ಇವರ ಚೆಹರೆ 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆ ಕಪ್ಪು ಬಣ್ಣ ಹೊಂದಿದ್ದು ಕಾಣೆಯಾದ ಸಂದರ್ಭದಲ್ಲಿ ಹಸಿರು ಬಣ್ಣದ ಮಿಶ್ರಿತ ಕಂದು ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಇವರಿಗೆ ಕನ್ನಡ ಮತ್ತು ತುಳು ಭಾಷೆ ಬರುತ್ತದೆ. ಈ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಠಾಣಾಧಿಕಾರಿಗಳು, ತೀರ್ಥಹಳ್ಳಿ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ.

ಬೆಳ್ತಹಳ್ಳಿಯ ಮಾಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 26 ವರ್ಷಗಳ ಹಿಂದೆ ಕಾಣೆಯಾದ ಪ್ರಿಯಾ ಉಡುಪಿ ಎಂಬುವವರು ಸೋಹನ್ ಎಂಬ 24 ವರ್ಷದ ಯುವಕ ಕಾಣೆಯಾಗಿದ್ದಿಬ್ಬರು. ಇವರು ಮೂವರು ಸೋದರ ಸೋದರರಿಗೆ ತಂದೆ ತಾಯಿ ಇಲ್ಲದರಿಂದ ಸೋಹನ್ ಅನಾಥಾಶ್ರಮದಲ್ಲಿ ಬೆಳೆದಿರುತ್ತಾನೆ. 10ನೇ ತರಗತಿ ಓದಿದ ನಂತರ ತೀರ್ಥಹಳ್ಳಿ ಮತ್ತು ಗವಡಿಯಲ್ಲಿರುವ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು 1999 ಕಾಣೆಯಾಗಿದ್ದರು. ಈ ವ್ಯಕ್ತಿ ಕಾಣೆಯಾಗುವ ಸಂದರ್ಭದಲ್ಲಿ ಈ ವ್ಯಕ್ತಿಯು ಆತನ ಚೆಹರೆ ಹೀಗಿದೆ. 5.7 ಅಡಿ ಎತ್ತರ, ಕೋಲುಮುಖ, ಗೋಧಿ ಮೈ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು, ಈ ವ್ಯಕ್ತಿ ಬಗ್ಗೆ ಸುಳಿವು ಇದ್ದಲ್ಲಿ ಮಾಳೂರು ಪೊಲೀಸ್ ಠಾಣೆ ತಿಳಿಸಬೇಕೆಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದ್ರಿ. 2026 ಜೂನ್ 28 ಭಾನುವಾರದಂದು 0-5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆಯನ್ನು ಹಾಕಿಸುವಂತೆ ಹಾಗೂ ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಪ್ರಭುಲಿಂಗ ಕವಳಿಕಟ್ಟಿ ಅವರು ತಮ್ಮ ಸಾರ್ವಜನಿಕ ಮನವಿಯಲ್ಲಿ ತಿಳಿಸಿರುತ್ತಾರೆ. ಇಪ್ಪತ್ತೇಳನೇ ಸಾಲಿನ ಶಿವಮೊಗ್ಗದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ 1 ವರ್ಷದ ಅವಧಿಯ ಟೂಲ್ ರೂಮ್ ಮೆಷಿನಿಸ್ಟ್ ಕೋರ್ಸ್ಗೆ ಶುಲ್ಕದೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿಗೆ ಹೋಗಲು ಇರಬೇಕಾದ ಅರ್ಹತೆಗಳು, ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗೆ ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಈಗ ಹೇಳಿ ವಿಳಾಸವಾದಂಥ ಸರ್ಕಾರಿ ಉಪಕರಣಗಾರ ಹಾಗೂ ತರಬೇತಿ ಕೇಂದ್ರ, ನಿಧಿಗೆ ಕೈಗಾರಿಕಾ ಪ್ರದೇಶ ಮಾಚೇನಹಳ್ಳಿ ಶಿವಮೊಗ್ಗ, ಇಲ್ಲಿಗೆ ಅರ್ಜಿಯನ್ನು ಹಾಕುವುದರ ಮೂಲಕ ಹಾಗೆಯೇ ಕಚೇರಿ ವೇಳೆಯಲ್ಲಿ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದೆಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30 ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿ

ಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮ್ಯಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಯೂ ಮ್ಯಾನ್ ಪವರ್ಸ್, ಸೆಕ್ಯೂರ್ ಸೊಲ್ಯೂಷನ್ಸ್ ಎಲ್ಎಲ್ಪಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವ ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2nd cross, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಯಾವುದೇ ಪ್ರವೇಶ ಶುಲ್ಕವಿರುವುದಿಲ್ಲ, ಪ್ರವೇಶ ಉಚಿತವಾಗಿರುತ್ತದೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಒಂದು ಭಾವಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ ಹಾಡಿದ್ದಾರೆ ಕಸ್ತೂರಿ ಶಂಕರ್ ಅವರು.

ಕಸ್ತೂರಿ ಶಂಕರ್ ಅವರ ದನಿಯಲ್ಲಿ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನವನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋಸ್ ಸಮಯ 11:45:38. ಜನಪದ ಸಂಗೀತ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ್ಣ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಶ್ರೀ ಗುರುದೇವರ ಭಜನೆ ಪದವನ್ನು ಆಲಿಸೋಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಶ್ರೀ ಗುರುದೇವರ ಭಜನೆ ಪದವನ್ನು ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5 ಚಿತ್ರಗೀತೆಗಳು, 6 ಸೇವಾ ಮಾಹಿತಿ.

ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಕುರಿತು ಶಿವಮೊಗ್ಗದ ನವಿಲೆಯ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಕೇಳುಗರೆ, ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,51,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
1: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 1,51,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ

135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಎರಡನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. ಮಧ್ಯಾಹ್ನ 2:30ಕ್ಕೆ ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. ಸಂಜೆ 7 ಗಂಟೆಗೆ ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭುವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮ್ಯಾಮ್.
2: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
3: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ 1 ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
2: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
3: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನು ಹಾಡಿದ್ದು ಸ್ಕೂಲಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡ್ಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ, ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲ ಪ್ರೋಗ್ರಾಮ್ಸ್ ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡ್ಯಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡ್ಯಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
2: ಜರ್ನಿ ಶುರು ಆಯ್ತು ಮೇಡಮ್. ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನಮ್ಗೆ ಹೇಗಾದ್ರೂ ಆಯ್ತು ಅಂತ ಹೇಗ್ ಮಾಡ್ತಿದ್ವಿ
3: ಅವಾಗ ಅಂದ್ರೆ, ನಾವು ಚಿಕ್ಕವ್ರು ಇದ್ವಿ ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ ಮ್ಯಾಮ್. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್ ಯೂಸ್ ಮಾಡೋ ಆಗಿದ್ದಲ್ಲ ಮ್ಯಾಮ್. ನಾವೇ ಹಾಡ್ತಾ ಡ್ಯಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ ಮ್ಯಾಮ್. ನನ್ಗೆ ಚಿಕ್ಕೋಳಿದ್ದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ ಮ್ಯಾಮ್, ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನು ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನ್ಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ

0: ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
1: ನೀವು ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು, ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸಿನ ಬೇಗಂ?
0: ನಮ್ದು ಕುಣೆಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ನಾನು ಈಗಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅವ್ರ ಸಹಕಾರ. ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್. ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲ್ಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರು ಒಂದು ಹಿನ್ನೆಲೆ ಇತ್ತ, ಹೇಗೆ?
0: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ. ಬಟ್ ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದ್ ಸಾಂಗ್ಸ್ ಕಲಿಸ್ತಿದ್ರು, ಅವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದೆ. ನಾನು ಸ್ಕೂಲ್ ಅಲ್ಲಿ ಹಾಡ್ತಿದ್ದೆ, ಆತರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7th ವರ್ಗು ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ ಒಂದ್ 2 ಕಿಲೋಮೀಟರ್ ದೂರ ಸಾಸಿವೆಹಳ್ಳಿ ಅಂತ, ಅಲ್ಲಿ ನನ್ನ ಹೈಸ್ಕೂಲ್ ಎಜುಕೇಶನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ PUC ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ಅಲ್ಲಿ ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ, ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡ್ಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೇಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೇಲಿ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತ. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲಾ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿಕೊಟ್ಟವರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರ ಅಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್. ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸೀನ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನ ವರ್ಗುನು ಒಂದ್ ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನು ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ, ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ ಮತ್ತೆ ತುಂಬಾ ರಂಗಗೀತೆಗಳನ್ನ ಆಮೇಲೆ ಕಥೆಗಳನ್ನ, ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮೇಡಮ್. ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸೀನ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ

0: ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೆಯಲ್ಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ನ ಕನ್ನಡ ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನನ್ಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರಿಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲಲ್ಲಿ ಹಾಡಿರುವಂತ ಭಾವಗೀತೆ.

0: ಮಾಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳನ್ನ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ. ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನು ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನು ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಆವಾಗ,
1: ಹೃದಯಕ್ಕೆ ಹತ್ರ ಆಗುತ್ತೆ ಅಲ್ವಾ,
0: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲಸ ಮಾಡ್ತಾ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನು ಮೂರನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬೋದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ, ನನ್ಗೆ ನಮ್ ಸ್ಕೂಲಲ್ಲಿ ನಾನು ಹಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡಿದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನು ಅಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರ್ಲೆ ಮಾಡ್ತಾ ಇದ್ವಾ ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ? ನಿಮ್ಗೆ ಈಗ ಸಂಗೀತ ಹೇಳ್ಕೊಡ್ತಿರ್ತೀರಲ್ವಾ, ಹೇಗ್ ಅನ್ಸುತ್ತೆ ಮಕ್ಳನ್ನ ನೋಡಿದ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಳು ತುಂಬಾ ಜಾಣರು ಇದಾರೆ, ಇವಾಗ ಬಹಳ ಜಾಣರು ಇದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರ್ಬೇಕು. ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವುದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ ಎರಡ್ ಮೂರ್ ದಿನ ಆಗಿರಲ್ಲ, ನಮ್ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದು ಅದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ, ಸುಮ್ಮನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ ಎಲ್ಲ ರಂಗದಲ್ಲಿರೋ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್

0: ಕಲಿಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡಿ ಕೊಟ್ಟೇ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್ ಸಮಯ ಕೊಡಿ ಒಂಚೂರು,
1: ಅಭ್ಯಾಸ
0: ಚೆನ್ನಾಗಿ ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
1: ಕಾನ್ಫಿಡೆನ್ಸ್
0: ಇರ್ಬೇಕು. ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
1: ಸ್ಪರ್ಧಾ ಮನೋಭಾವ ಈಗ
0: ತುಂಬಾ ಸ್ಪರ್ಧಾ ಮನೋಭಾವ. ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರೂ ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
1: ಹೋಗಿದ್ದೀರಾ, ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡ್ಸಿದ್ದೀರಾ?
0: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್. ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳಿಗೂ. ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನ್ಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವ ಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದ್ರೊಳಗೆ. ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದ್ದೀವಿ ಮ್ಯಾಮ್. ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ನ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರಿ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನು ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
0: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೀವಿ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
0: ದರಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರೀಶ್ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ.
1: ಹಸೀನಾ,
0: ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನಿನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
0: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
1: ಮಧುವಂತಿ ರಾಗ ತುಂಬಾ ಇಷ್ಟ.

ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರಲಿ, ಆ ರಾಗ ನಾನು ಕಲ್ತಿರ್ಬೇಕಾದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ.

0: ಗಾಯತ್ರಿ ಮದುವೆ ಚಿತ್ರದ
1: ಗಾಯತ್ರಿ ಮದುವೆ ಚಿತ್ರದ್ದು ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನೂ ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತಾನೆ ಮೇಡಮ್, ಅದೇ ಅದರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
0: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸು ಇರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
1: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ತುಂಬಾ ಸ್ಕೂಲ್ ಅಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು
0: ಮಕ್ಕಳು ಚಿಕ್ಕ ವಯಸ್ಸಿಂದಾನೆ ಅದರದೊಂದು ಪರಿಚಯ ಆಯ್ತು ಅಂದ್ರೆ
1: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
0: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸೀನ ಹೀಗಿದ್ರಲ್ವಾ, ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸೀನ ಬೇರೆ, ಸಂಗೀತ ಕಲ್ತ ಮೇಲೆ ಆದಂತ ಹಸೀನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
1: ಹಾ, ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ. ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿಗೆ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿನ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸೀನಾಗೂ ಇವಾಗಿನ ಹಸೀನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
0: ಹಸೀನಾ, ಈ ಗಜಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
1: ಇದೆ ಮೇಡಮ್.
0: ಹಾಡಿ ಒಂದು.

0: ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ, ಬಹುಶಃ ನಾನು ಆರಂಭಿಕ ಹಂತ ಅಂತಾನೆ ಹೇಳಬಹುದು. ಇದನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ

0: ಈ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋವಾಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ. ಸಮಯ 12:35.
2: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
4: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5 ಕನ್ನಡ ಚಿತ್ರಗೀತೆಗಳು, 6 ಸೇವಾ ಮಾಹಿತಿ. ಆರು 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಕುರಿತು ಶಿವಮೊಗ್ಗದ ನವಲೆಯ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳಾದ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ರಾತ್ರಿ 8 ಕನ್ನಡ ಚಿತ್ರಗಳು, 9:15 ಭಾವಗೀತೆಗಳು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದವು. ಇದು ಆಕಾಶವಾಣಿ ಭದ್ರಾವತಿ, ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ಸರ್ ನಮಸ್ಕಾರ.
1: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರುಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
2: ಹೌದು ಸರ್, ಹೌದು.
1: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರುಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರುಜೋಡಣೆ ಅಂದರೆ ಏನು ಅಂತ?
2: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
1: ಮೂಮೆಂಟ್ಸ್
2: ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ, ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟ್, ಒಂದು ನೀ ಜಾಯಿಂಟ್. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸಿಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವರಿಗೆ ನಡಿಲಿಕ್ಕೆ ತುಂಬಾ ನೋವಾಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದು ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವರಿದ್ರೆ ಮೊಣಕಾಲಲ್ಲಿ ತುಂಬಾ ನೋವಾಗ್ತದೆ, ನಡಿಲಿಕ್ಕೆ ಆಗಲ್ಲ, ಆ ರೀತಿ ಈ ತೊಂದರೆಗಳು ಎಷ್ಟೊಂದು ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರುಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪ ಅಂತಂದ್ರೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಈ ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
1: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರುಜೋಡಣೆ ಪ್ರಯೋಜನ ಆಗ್ತದ ಅಂತ?
2: ಇದು ಮೊಣಕಾಲಿನ ಕೀಲು ಮರುಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕರ್ಯ ಅಂತವರಿಗೆ ಇದು ಏನಪ್ಪ ಅಂತಂದ್ರೆ ಮರುಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು ರುಮಟಾಯ್ಡ್ ಅರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಅರ್ಥ್ರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲ್ಬು ಮುರಿದಿದ್ರೆ, ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ, ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ, ಅದರಿಂದ ಮರುಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತ ಏನಂತೀವಿ, ಅದೇ ತಲೆ ಭಾಗ

0: ದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳತು ಹೋಗ್ತದೆ. ಕೊಳತು ಹೋದಲ್ಲಿ ಅದು ನೋವು ಉಂಟಾಗ್ತದೆ. ಅಂತ ಪೇಷಂಟ್ ಗೆ ಸಹ ಈ ಮರುಜೋರಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ. ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರುಜೋರಣೆ ತುಂಬಾ ಅನುಕೂಲ ಆಗ್ತದೆ.
1: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
0: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇರಂತ. ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.
1: ಓ, ಟಿಬಿ.
0: ಟಿಬಿ ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲಾರ್ ಕೇಸಸ್ ಅಲ್ಲಿ ಸಹ ನಾವು ಏನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನ್ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರ ಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು, ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿಯೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಹೋ, ಓಕೆ ಸರ್. ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮುರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನೇ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದ್ವಿ. ಏನು ಸರ್ ಹೇಳಿ ಇದರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ.
1: ಹೌದು,
0: ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ.
1: ಓಕೆ,
0: ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ್ಮೇಲೆ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ ಇತ್ತು. ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕ್ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ. ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದ್ರ ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ. ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು. ನಾವ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶ್ವಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿಟಿ ಸ್ಕ್ಯಾನ್ ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕಾದಲ್ಲಿ ಪ್ಲಾನಿಂಗ್ ಆಗತ್ತೆ.
1: ಓಕೆ,
0: ಯಾವ ರೀತಿ ಎಷ್ಟು ಸೈಜ್ ಪ್ರೊಸ್ಥೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತಾ, ಸೈಜ್ ಟೂ ಕುತ್ಕೊಳತ್ತಾ, ಸೈಜ್ ತ್ರೀ ಕುತ್ಕೊಳತ್ತಾ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೋಸ್ಥಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್
1: ಆಗಿಬಿಡುತ್ತೆ.
0: ಯಾಕಂತಂದ್ರೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿ ಆ ಸಿ ಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿಬಿಟ್ಟು ಅವ್ರು ಮತ್ತೆ ಇಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ.

0: ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್
1: ಮಾಡ್ತೀರಿ.
0: ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ,
1: ಹೇಗಿದೆ,
0: ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಗೆ ಗೊತ್ತಾಗತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡತ್ತೆ, ಎಕ್ಸಾಕ್ಟ್ ಕಟಿಂಗ್
1: ಮಾಡತ್ತೆ.
0: ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಆಗಬಹುದು. ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ರೆ ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವು ಈ ಸತಿ ಏನ್ ಮಾಡಿದ್ವಿ, ಸಿಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತೀವಿ.
1: ಓಕೆ,
0: ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೊಂದು ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ ಸಿಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು.
1: ಓಕೆ,
0: ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮ್ಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ?
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನೂ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ಪು ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ಪು ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತದೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುವೇಶನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ. ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರ್, ಈಗ ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶ್ವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ, ಹೇಳ್ತಾರಲ್ಲ ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆಯಲ್ಲ. ಸೊ ಯೂಶ್ವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆ
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶ್ವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್.

0: ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸ ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ನಾವು ಹೇಳಿಕ್ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು, 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್, ಕಿಡ್ನಿ ಸ್ಟೇಟಸ್, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರ್, ಈಗ ಆಪರೇಷನ್ ಮಾಡ್ಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದ್ರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರ್, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗುತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
0: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 5 ಕೋಟಿ ಅಷ್ಟು ನಮ್ಗೇನಪ್ಪ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸರ್ವ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ ನಾವು ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು ಹೈದರಾಬಾದ್ ಬೆಂಗಳೂರಲ್ಲಿ 1 ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಆ ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸ್ಥೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲ್ಯಾಕ್ಸ್ ಗೆ ನಾವು ಮಾಡ್ತಾ ಇದೀವಿ.
1: ತುಂಬಾ ಅರ್ಧ ಖರ್ಚಲ್ಲಿ.
0: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೇವೆ.
1: ಸರಿ, ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ. ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
0: ಹೌದು, ನೀವು ಕೇಳದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
1: ಹೌದು,
0: ಈಗ ಆದ ಕಾರಣದ ಸಲುವಾಗಿನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲ್ಯಾಕ್ವರೆಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಎಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
1: ಕೇಂದ್ರ ಮತ್ತು ರಾಜ್ಯ ಸರ್ಕಾರ
0: ಆಲ್ರೆಡಿ ರಿಕಗ್ನೈಸ್ಡ್ ಇದೆ. ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೆನು ನಾವೇನಪ್ಪಾ ಅಂತಂದ್ರೆ ರಿಎಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮು ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
0: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ.
1: ಭಯ ಇದೆ,
0: ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತಂತೀವಿ, ಎಷ್ಟೊಂದ್ ಜನ

0: ಅಂತ್ರಿ ಆಪರೇಷನ್ ಮಾಡ್ಕೊಂಡ ಮೇಲೆ ನಡೆಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಅಡ್ವಾನ್ಸ್ಡ್ ಸರ್ಜರಿ ಅಂಡ್ ಇಟ್ ಈಸ್ ಎ ಟೈಮ್ ಟೆಸ್ಟೆಡ್ ಅಂಡ್ ವೆಲ್ ಅಪ್ರೂವ್ಡ್ ಸರ್ಜರಿ. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕ ಪಡ್ಕೋಬಹುದು, ತುಂಬಾ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರು ಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷಣ್ಣ,
3: ಜಗಣ್ಣ ಬನ್ನಿ ಬನ್ನಿ.
2: ಏನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ,

0: ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು ನೋಡು. ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
1: ಉಳಿತಾಯ
0: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
1: ಮುಂದಿನ ದಿನಗಳಿಗೆ ಅಂತ.
0: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
1: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಹಾಗೆ ಇಟ್ರು ಆಗ್ತದಾ ಅಂತ?
0: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
1: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
0: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭ ಆಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
1: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು ದುಡ್ಡು ಕಟ್ಟಬೇಕು, ಪಾಸ್ಬುಕ್ ತಗೊಳ್ಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ವರ್ಷಕ್ಕೆ ಇಷ್ಟು ಮಿನಿಮಮ್ ಅಂತೆಲ್ಲ ಇರ್ತದೆ ಅಂತ.
0: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ, ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ. ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ. ಅಂತವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
1: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
0: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
1: ಜನ್ಧನ್ 2014ರಲ್ಲಿ ಏನೋ ಬಂತ,
0: 10 ವರ್ಷದ ಮೇಲೆ ಆಗಿದೆ. ಈಗ ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಮೂಲಭೂತವಾದಂತ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
1: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
0: ಹೌದೌದು. ಈಗೇನಾಯ್ತು, ಮೊದ್ಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯ್ತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ. ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನು ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
1: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
0: ನಿಜ ನಿಜ. ಅದು 4 ತಿಂಗಳಿಗೆ ಒಂದೊಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ. ಅದಕ್ಕೆಲ್ಲನು ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂತವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನ ತೆರೆಯೋದಕ್ಕೆ ಅನುಕೂಲವನ್ನ ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದಾವೆ ಸಂತೋಷಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ. ಆದರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ಲವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನ ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ಎಟಿಎಂಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರೋಂಥವ್ರಿಗೆ ಸುಮಾರು 10,000 ರೂಪಾಯಿ ಅವರಿಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ರೂ ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ?
1: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ಇಂಥವರಿಗೆ ತುಂಬಾ ಅನುಕೂಲ ಆಗ್ಬೋದು ಇದು.
0: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂತ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ ಆಧಾರ್ ಕಾರ್ಡ್ ಇದೆ, ಆಧಾರ್ ಸಂಖ್ಯೆ ಇದ್ರೂ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನ ತೆಗಿಬಹುದು. ಒಂದ್ ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ, ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು.
1: ಅಥವಾ
0: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ.

0: ಇರ್ತಾರೆ, ಜಾಬ್ ಕಾರ್ಡ್ ಅದಾದರೂ ಆಗಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅದಾದರೂ ಕೂಡ ಆಗಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್ ಕಾರ್ಡ್ ಕೊಡ್ಬೋದು, ಅಥವಾ ನಾವೀಗ ಹೇಳಿದಂತ ಕೆಲವು ದಾಖಲೆಗಳನ್ನ ಕೊಟ್ಟು ಈ ಖಾತೆಯನ್ನ ನಾವು ತೆಗಿಬಹುದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನು ನೋಡಿ ಇವರಿಗೆ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶ ಕೊಡಬಹುದು ಅಂತ ಅವರು ನಿರ್ಧರಿಸಿದರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ ಅವಕಾಶವನ್ನು ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡ್ಬೋದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದರೆ ಅವರೇನು ಹಣವನ್ನು ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನು ಅಲ್ಲಿ ಇಡುವಂತ ಅವಶ್ಯಕತೆ ಇರೋದಿಲ್ಲ.
1: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತ ಎಟಿಎಂ ಮೆಷಿನ್ನಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿ ಅವರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ, ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನ ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬಹುದು, ಈಗ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನು ಕೊಡ್ತಾರೆ. ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದ್ರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನು ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದ್ರೆ 436 ರೂಪಾಯಿ ವರ್ಷಕ್ಕೆ. ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರ್ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದ್ಮೇಲೆ ಅಂತಂದ್ರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನು ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನ ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದ್ರೆ 50,000 ರೂಪಾಯಿ ಅವರಿಗೆ ಕೊಡುವಂತ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂಥದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನು ಸಾಲವನ್ನು ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಮತ್ತೆ ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ, ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
0: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ರಿಂದನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000 ಕೋಟಿ ರೂಪಾಯಿ ಇದರಿಂದ ಉಳಿತಾಯ ಆಗಿದೆ, ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬಹುದು.
1: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ ತಿಳಿಸ್ಬೇಕಪ್ಪ. ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಮೂರು ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಾಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ದ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.
4: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳಿದ್ರೆ ಈ

0: ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸೊ ಇವತ್ತು ಏನು ಮಾಡಬಹುದು, ಜನಪದ ಗೀತೆ ಅಂತ್ಯಾಕ್ಷರಿ ಆಯಿತು, ಭಾವಗೀತೆ ಅಂತ್ಯಾಕ್ಷರಿ ಆಯಿತು, ಭಕ್ತಿಗೀತೆ ಅಂತ್ಯಾಕ್ಷರಿ ಮಾಡಬಹುದಾ, ಮಾಡೋಣವಾ, ಏನಂತೀರಿ? ಹಲೋ ಹಲೋ
1: ಹಲೋ ಸರ್. ಹಲೋ
0: ಹಲೋ,
1: ಭದ್ರಾವತಿಯಿಂದ ಗೋರ್ಪಡೆ ಸರ್.
0: ಯಾಕೋ ಕರೆ ಕಟ್ ಆಗ್ತಾ ಇದೆ. ಕರೆ ಮಾಡಿ 08282200074. ಯಾಕೋ ಕಟ್ ಆಯ್ತು ಕರೆ. ಹಲೋ
1: ಹಲೋ
0: ಹೇಳಿ, ಯಾರು?
1: ನಾನು ಸರ್ ಮಂಜುನಾಥ್ ಲಕ್ಷ್ಮಿ ಶೆಟ್ಟಿ ಹೇಳಿದ್ದೇನೆ.
0: ಓಕೆ ಮಂಜುನಾಥ್, ಕೇಳಿಸ್ತಾ ಮಾತಾಡೋದು?
1: ಕೇಳಿಸ್ತಿದೆ ಸರ್.
0: ಓಕೆ, ಈಗ ಭಕ್ತಿಗೀತೆ ಅಂತ್ಯಾಕ್ಷರಿ.
1: ಭಕ್ತಿಗೀತೆನಾ? ಸರಿ ಸರ್. ಸಿಂಗಪ್ಪ ತಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಪಶುವನ್ನ ತಾಳಲಾರೆ ಕಾಪಾಡಯ್ಯ, ಶಿವನೇ ಕಾಪಾಡಯ್ಯ. ಶಿವಪ್ಪ ತಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಪಶುವನ್ನ ತಾಳಲಾರೆ ಕಾಪಾಡಯ್ಯ.
0: ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ, ಯಾ ಅಕ್ಷರ ಅಲ್ವಾ ಸ್ನೇಹಿತರೆ? ಯಾ ಅಕ್ಷರದಿಂದ ಹಾಡಬೇಕು? ಕರೆ ಮಾಡಿ ಹಾಡಿ ಭಕ್ತಿಗೀತೆ ಅಂತ್ಯಾಕ್ಷರಿ. ಹಲೋ
2: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
2: ದೀನಾ ವಸಂತ ಸರ್.
0: ಹೇಳಿ ಮೇಡಮ್, ಯಾವ ಹಾಡು ಹೇಳ್ತೀರಿ? ಯಾ ಅಕ್ಷರದಲ್ಲಿ?
2: ಯಾ ಅಕ್ಷರದಿಂದ ಭಕ್ತಿಗೀತೆ ಅಲ್ಲ ಸರ್. ಬರುತ್ತೆ ಸರ್, ಚಿಕ್ಕದಾಗ ಸ್ವಲ್ಪ. ಯಾದವ ನೀ ಬಾ ಎದು ಕುಲ ನಂದನ, ಮಾಧವ ಮಧು ಸೋದನ ಬಾರೋ, ಸೋದರ ಮಾವನ ಮಧುರಲಿ ಮಡುಹಿದ, ಯಶೋದಿ ನಂದನ ನೀ ಬಾರೋ. ಯಾದವ ನೀ ಬಾ ಎದು ಕುಲ ನಂದನ, ಮಾಧವ ಮಧುಸೂದನ ಬಾರೋ.
0: ರಾಫರ್ ಓಕೆ, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ.
2: ಒಳ್ಳೆ ಇದು ಇಟ್ಟಿದ್ರ ಸರ್ ಇವತ್ತು.
0: ಧನ್ಯವಾದ. ಕೇಳಿದ್ರೆ ಭಕ್ತಿಗೀತೆ ಅಂತ್ಯಾಕ್ಷರಿ ಕೇಳ್ತಾ ಇದ್ದೀರಿ. ಯಾ ಅಕ್ಷರಕ್ಕೆ ಒಂದು ಹಾಡು ಬಂತು, ಈಗ ರಾ ಅಕ್ಷರದಿಂದ ಹಾಡಬೇಕು. ಹಲೋ,
3: ಗುಡ್ ಆಫ್ಟರ್ನೂನ್ ಸರ್.
0: ಗುಡ್ ಆಫ್ಟರ್ನೂನ್ ಸರ್, ಹೇಳಿ ಸರ್.
3: ಮೈಕೋಟೆ ಜನಪುರ.
0: ಮೈಕೋಟೆ ಸರ್, ಯಾವಾಗ ನೆನ್ ಮಾಡ್ಕೊಂಡ್ರಿ ಸರ್?
3: ರಾಘವೇಂದ್ರದು. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಎನ್ನಿರಿ, ನಾನು ಎಂಬ
0: ಗೊತ್ತಾಗ್ತಿಲ್ವ ಸರ್? ರಾಕ್ಷರನ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ. ಓಕೆನಾ?
3: ಓಕೆ.
0: ಕೇಳಿದ್ರೆ ರಾ ಅಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ ಕರೆ ಮಾಡಿ ಹಾಡಿ. ಹಲೋ
4: ಹಲೋ
0: ಹೇಳಿ.
4: ನಮಸ್ತೆ ಸರ್, ನಾನು ಎಂಪಿ ತಾಲೂಕು ಹೊಸದಾಜೋಗದಿಂದ
0: ಮೇಘಾನಂದ.
4: ಹೌದು ಸರ್, ನಮಸ್ತೆ.
0: ನಮಸ್ಕಾರ. ಹೌದು ರಾಕ್ಷರ.
4: ರಾಘವೇಂದ್ರ ನೀ ದೂರವಾದರೆ ನನ್ನ ಗತಿಯೇನು, ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ ಪ್ರಭುವೇ, ಬಿಡೆನು ನಿನ್ನ ಪಾದ. ಭೂಮಿಯು ನಡೆದಲ್ಲಿ ನೋದೆಳಲಿ, ಬಿಡಲು ನಿನ್ನ ಪಾದ, ನಿನ್ನ ಪಾದ ಪಾದ ಪಾದ ಸರ್.
0: ಏನಪ್ಪ ನಿಮ್ ಮನ್ಸಿಗೆ ಬಂದಿದ್ದೆಲ್ಲ ಹಾಡ್ಬಿಟ್ರಿ,
4: ಕನ್ಫ್ಯೂಸನ್ ಆಯ್ತು ಸರ್.
0: ಏನ್ ಕತೆನು, ನಾನೆಲ್ಲ ಇವರೇ ಬರ್ದಿದಾರ ಅಂತ ನೋಡ್ತಾ ಇದ್ದೆ, ಬಟ್ ಆ ರಾಗ ಅದಿತ್ತಲ್ಲ, ಹಂಗಾಗಿ ಇದು ಚಿತ್ರಗೀತೆ ಇದು ಅಂತ ಅಂದ್ಕೊಂಡೆ. ನಿಮಗೆ ಅನಿಸ್ತಾ ಇದೆ ಭಕ್ತಿಗೀತೆ ಅಂತ ಯಾಕಾದ್ರೆ ಇಟ್ಕೊಂಡೆ ಇವತ್ತು ಎಲ್ಲ ಚಿತ್ರಗೀತೆ ಬರೋಕೆ ಶುರು ಆಗ್ಬಿಟ್ಟವಲ್ಲ ಅಂತ.
5: ಸ್ವಲ್ಪ ಹೊತ್ಬಿಟ್ರೆ ಮತ್ ಬರ್ತದೆ ಸರ್ ಫುಲ್ ನಿಮ್ ಜೊತೆಗೆ ಮಾತಾಡುವಾಗ ಕನ್ಫ್ಯೂಷನ್ ಸರ್ ಏನೋ ಭಯ.
0: ನೋಡಿ ಸ್ನೇಹಿತರೆ ಆದಷ್ಟು ಚಿತ್ರಗೀತೆ ಅವಾಯ್ಡ್ ಮಾಡಿ. ಈಗ ದಾ ಅಕ್ಷರ ಅಲ್ವಾ ನಿಮ್ದು?
5: ಸರ್ ದಾ.
0: ಧನ್ಯವಾದ ಸ್ನೇಹಿತರು. ದಯವಿಟ್ಟು ಚಿತ್ರಗೀತೆಗಳನ್ನ ಅವಾಯ್ಡ್ ಮಾಡೋಣ.

0: ಅದ ಅಕ್ಷರ. ಚಿತ್ರಗೀತೆ ಬಿಟ್ಟು ಹಾಡ್ಬೋದು ಅಂತ.
1: ಚಿತ್ರಗೀತೆ ಬಿಟ್ಟೆ ದೇವ ಮದೇವ ಬಾರೋ ಸ್ವಾಮಿ ಮಲಯ ಮದೇವ ಬಾರೋ ದೇವ ಮದೇವ ಬಾರೋ ಸ್ವಾಮಿ ಮಲಯ ಮದೇವ ಬಾರೋ ಹೇಳೇಳು ಮರೆಯ ಮೇಲೆದು ನಡುಮಲೆಯಲ್ಲಿ ನೆಲೆಗೊಂಡು ಹೇಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮದೇವ ಬಾರೋ ಸ್ವಾಮಿ ಮಲೆಯ ಮದೇವ ಬಾರೋ.
0: ಓಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ಓಕೆ, ಕೆಳಗೆ ಪುನಃ ರಾ ಅಕ್ಷರ ಬಂದಿದೆ. ರಾ ಅಕ್ಷರದಲ್ಲಿ ನೋಡಿ ಯಾವುದು ಹಾಡು ನೆನಪು ಮಾಡ್ಕೋತೀರಾ ಹಾಡಿ. ರಾ ಅಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ. ಹಲೋ
2: ಹಲೋ
0: ಹೇಳಿ.
2: ಪುಷ್ಪ ಭದ್ರಾವತಿಯಿಂದ
0: ಹೇಳಿ ಮೇಡಮ್. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಭಕ್ತಿಗೀತೆ
2: ರಾಘವೇಂದ್ರ? ರೋಗ ಹರಣಿ ಕೃಪ

0: कृपा सागर श्री गुरु राघवेंद्र परिपालिसो राघवेंद्र परिपालिसो
1: साक्षर धन्यवाद मैडम सुख सी ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ ಅಂತ್ಯಾಕ್ಷರಿ ಇದು. ಹಲೋ
2: ಸರ್ ನಮಸ್ಕಾರ.
1: ನಮಸ್ಕಾರ, ಯಾರು? ಓಕೆ ರಾಜು ಸರ್, ಸ ಅಕ್ಷರದಿಂದ ಒಂದು ನೆನಪು ಮಾಡ್ಕೊಳ್ಳಿ.
3: ಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸಣ್ಣವನಾದ ಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಸಣ್ಣಗನಾಥ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಸಣ್ಣಗನಾಥ ಸುಬ್ರಹ್ಮಣ್ಯಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಸಣ್ಣಗನಾಥ ಸುಬ್ರಹ್ಮಣ್ಯಂ
1: ಮಾತಾ. ಧನ್ಯವಾದ ಸರ್, ಒಳ್ಳೆ ಕ್ಷಣಕ್ಕೆ ನಿಲ್ಲಿಸಿದ್ರಿ.
2: ಧನ್ಯವಾದ.
1: ಸ್ನೇಹಿತರೆ, ಮಾ ಅಕ್ಷರದಿಂದ ಭಕ್ತಿಗೀತೆ. ನಾವಂತೂ ದಿವಸ ಬೆಳಿಗ್ಗೆ ಭಕ್ತಿಗೀತೆ ಪ್ರಸಾರ ಮಾಡ್ತೀವಿ ಅಲ್ವಾ, ಹಾಗಾಗಿ ಆದಷ್ಟು ಚಿತ್ರಗೀತೆಯನ್ನ ಅವಾಯ್ಡ್ ಮಾಡಿ ಪ್ರೋಗ್ರಾಮ್ ಅಲ್ಲಿ. ಓಕೆ, ಹಲೋ.
4: ಹಲೋ
1: ಹೇಳಿ.
4: ಮಮತಾ ಭದ್ರಾವತಿಯಿಂದ
1: ಹೇಳಿ ಮೇಡಮ್. ಮಾ ಅಕ್ಷರದಿಂದ ಹಾಡು.
4: ಮಂಗಳಂ ಗುರು ಶ್ರೀ ಲಕ್ಷ್ಮೀ ನಾರಸಿಂಹನಿಗೆ ಜಯ ಜಯ ಮಂಗಳಾರತಿ ಕೃಷ್ಣಕ್ಕೆ.

0: ವಂಕೀಪುರ ದಲ್ಲಿ ಗಂಧಕ ಪಡೆದು ಕೊಳಿತಿ ಹನಾರ ಸಿಂಹನಿಗೆ ಮಂಗಳಂ ಗುರು ಶ್ರೀ ಲಕ್ಷ್ಮೀ ನಾರಸಿಂಹನಿಗೆ ಜಯ ಜಯ ಮಂಗಳಾರತಿ ಕೃಷ್ಣ ಕೇಶವ ಶ್ರೀನಿವಾಸನಿಗೆ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಗ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಭಕ್ತಿಗೀತೆ ಅಂತ್ಯಾಕ್ಷರಿ, ಆದಷ್ಟು ಚಿತ್ರಗೀತೆ ಅವಾಯ್ಡ್ ಮಾಡಿ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಸಾವಿತ್ರಕ್ಕ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಗ ಅಕ್ಷರದಿಂದ ಭಕ್ತಿಗೀತೆ? ಹೇಳ್ಬೋದು ಹೇಳ್ಬೋದು ಹೇಳಿ.
2: ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪಕರು ನೀನೇ, ಹೀನೇಳು ಲೋಕಗಾಣ ಬರದ ಲೋಕನಿಗೆ
1: ಸಾಧನೆಗೆ ನೀನೆ ಕಾರಣ.
2: ಹೌದು
1: ಸರ್,
2: ಓಕೆ,
1: ಧನ್ಯವಾದ. ಸ್ನೇಹಿತರೆ, ನಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಭಕ್ತಿಗೀತೆ. ಹಲೋ.

0: ಹಲೋ ಹೇಳಿ.
1: ಭದ್ರಾವತಿಯಿಂದ.
0: ಯಾರು? ಯಾರು?
1: ವಿನತಾ ಪ್ರಸಾದ್ ಅಂತ.
0: ಓಕೆ ವಿನತಾ ಮೇಡಮ್, ಯಾವ ಹಾಡು ಹೇಳ್ತೀರಿ?
1: ಎರಡ್ ಸಲನೂ ಫೇಲ್ ಆಯ್ತು ನನ್ನ ಹಾಡುಗಳು, ಈ ಸಲ ಹಾಡ್ತೀನಿ.
0: ನಾ ಅಕ್ಷರದಿಂದ.

0: ಹೇ ಬರಲಿ ನಾರಾಯಣ, ಕಷ್ಟದಲ್ಲಿ ಇರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿ ಇರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಕೇಳುವ, ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಕೇಳುವ, ಪಂಡಿತರ ನಾಮ ನಾರಾಯಣ ನಾರಾಯಣ ನಾರಾಯಣ.
1: ಧನ್ಯವಾದಗಳು ಅಮ್ಮ, ಸೊಗಸಾಗಿ ಹಾಡಿದ್ರಿ. ನಾ ಅಕ್ಷರ ಅಲ್ವಾ ಸ್ನೇಹಿತರೆ, ನಾ ಅಕ್ಷರದಿಂದ ಪುನಃ ನಾ ಅಕ್ಷರ ಬಂದಿದೆ, ನೆನಪು ಮಾಡ್ಕೊಳ್ಳಿ. ಭಕ್ತಿಗೀತೆ ಅಂತ್ಯಾಕ್ಷರಿ, ಆದಷ್ಟು ಚಿತ್ರಗೀತೆ ಅವಾಯ್ಡ್ ಮಾಡಿ ಇದರಲ್ಲಿ. ಹಲೋ ಹಲೋ ಕರೆ ಮಾಡಿ ಹಾಡಿ ನಾ ಅಕ್ಷರದಿಂದ ಯಾಕೆ ನೆನಪು ಮಾಡ್ಕೊಳ್ತಿಲ್ವಾ? ಹಲೋ ಹಲೋ
2: ಹಲೋ
1: ಹೇಳಿ, ಯಾರು ಮಾತಾಡೋದು? ಓಕೆ ಮೇಡಮ್, ನಾ ಅಕ್ಷರದಿಂದ ಒಂದು ಹೇಳಿ ಭಕ್ತಿಗೀತೆ. ಭಕ್ತಿಗೀತೆ
3: ಅಭಿಮಾನ ತಳುದ ತಾಯಿ ಶಾರದೆ ನಂಬಿದೆ, ನಂಬಿದೆ.
1: ಯಾವ ಅಕ್ಷರ? ದಾಕ್ಷರ. ಓಕೆ, ಧನ್ಯವಾದಗಳು.
2: ಧನ್ಯವಾದ
1: ಸರ್. ಹೇಳಿ ಮತ್ತೆ ಕರೆ ಮಾಡಿ ದಾಕ್ಷರದಿಂದ ಭಕ್ತಿಗೀತೆ ಹಾಡಿ. ಹಲೋ
4: ಹಲೋ,
1: ಯಾರು ಮಾತಾಡೋದು?
4: ಸರ್ ರಾಜನಿದಿಗೆಯಿಂದ. ಯಾವ ಅಕ್ಷರ ಬಂದಿದೆ ಸರ್?
1: ದಾ ಅಕ್ಷರ ಬಂದಿದೆ ಮೇಡಮ್.
4: ನಾನ್ ಕೇಳಿಸ್ಕೊಂಡಾಗ ನಾ ಇತ್ತು, ನಾ ಪ್ರಿಪೇರ್ ಆಗಿದ್ದೆ. ಸರಿ ಸರ್, ಮುಂದಿನ ತರಗತಿ. ಧನ್ಯವಾದ.
1: ಓಕೆ, ಧನ್ಯವಾದ. ಕೇಳಿದ್ರೆ ಕರೆ ಮಾಡಿ ದಾ ಅಕ್ಷರದಿಂದ ಭಕ್ತಿಗೀತೆ ಹೇಳಿ. ಭಕ್ತಿಗೀತೆ ಅಂತ್ಯಾಕ್ಷರಿ ಇದು. ಹಲೋ
5: ಹಲೋ
1: ಹೇಳಿ.
6: ಹಲೋ
1: ಹೇಳಿ.
6: ಅಂಬಿಕಾ.
1: ಅಂಬಿಕಾ ಮೇಡಮ್, ದಾ ಅಕ್ಷರದಿಂದ ಭಕ್ತಿಗೀತೆ ಹಾಡಿ.
6: ಧರ್ಮ

Mañana.

0: ಧನ್ಯವಾದಗಳಮ್ಮ. ರಾಕ್ಷರಲ್ವಾ ಕೆಳಗಡೆ, ರಾಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ ಚಿತ್ರಗೀತೆ ಅವಾಯ್ಡ್ ಮಾಡಿ ಇದರಲ್ಲಿ. ಹಲೋ ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಹಲೋ ಶ್ರೀಧರ್, ರಾಕ್ಷರದಿಂದ ಒಂದು ಭಕ್ತಿಗೀತೆ ಹಾಡ್ತೀರಾ? ಮತ್ತೆ ರಾಕ್ಷರನ ಅಥವಾ ಯಾನ? ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಕೆಳಗಡೆ ಪುನಃ ರಾಕ್ಷರ ಇದೆ, ನೆನಪು ಮಾಡ್ಕೊಳ್ಳಿ. ರಾಕ್ಷರದಿಂದ ಭಕ್ತಿಗೀತೆ. ಹಲೋ
1: ಹಲೋ ಸರ್, ನಾನು ನಟರಾಜ್ ಎಂಪಿ.
0: ನಟರಾಜ್ ಅವರು, ರಾಕ್ಷರದಿಂದ ಒಂದು ಭಕ್ತಿಗೀತೆ ಹೇಳಿ.
1: ಸರ್, ಭಕ್ತ ಕುಂಬಾರ ಪಿಕ್ಚರಿಂದ.
0: ಪಿಕ್ಚರ್ ಅವ ಬಿಟ್ಟು ಬೇರೆ ಹೇಳಕ್ ಸಾಧ್ಯನಾ?
1: ಸ್ವಲ್ಪ ಹೇಳ್ತೀನಿ ಸರ್, ಹಂಗಾರೆ ಸ್ವಲ್ಪ ಹೇಳ್ತೀನಿ. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ನಿರುಪಮ ದಿವ್ಯ ಜೀವನ ಸಾರ ಅನುಪಮ ರಾರ ರಾಮನ ಅವತಾರ.
0: ಧನ್ಯವಾದಗಳು,
1: ಧನ್ಯವಾದಗಳು
0: ಸ್ನೇಹಿತರೆ. ಪುನಃ ರಾಕ್ಷರ ಬಂದಿದೆ, ನೆನಪು ಮಾಡ್ಕೊಳ್ಳಿ. ರಾಕ್ಷರದಲ್ಲಿ ಭಕ್ತಿಗೀತೆ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ಸವಿತಾ ದೇವರು, ಶಿವಮೊಗ್ಗದಿಂದ.
0: ಸವಿತಾ ಮೇಡಮ್, ರಾಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
2: ನುಡಿ ರಾಮ ಕ್ರೋಧವ ಬಿಡಿ ಬಿಡಿ, ಸಜ್ಜನ ಸಂಗವ ಮಾಡೋ ಮಾಡೋ. ಅಷ್ಟೇ ಸರ್. ರಾಮ ನಾಮವನ ನುಡಿ ನುಡಿ ರಾಮ ಕ್ರೋಧವ ಬಿಡಿ ಬಿಡಿ. ಡಕಾರ
0: ಡಾಕ್ಷರಣ. ಹಾ, ಡಾಕ್ಷರದಿಂದ ಅದು ಶುರುವಾಗಿಲ್ವಲ್ಲ ಮೇಡಮ್, ಕಷ್ಟ ಆಗ್ತಾ ಇದೆಯಲ್ಲ.
2: ಇದೆ ಸರ್, ನಂಗೆ ಗೊತ್ತಿದೆ.
0: ದಾನ. ಓಕೆ ಓಕೆ, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಹಂಗಿದ್ರೆ ಬೇರೆಯವರು ಯಾರು ಹಾಡ್ಲಿಲ್ಲ ಅಂದ್ರೆ ನೀವು ಹಾಡಿ ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಡಾ ಅಕ್ಷರದಿಂದ, ಡಾ ಅಕ್ಷರದಿಂದ ಭಕ್ತಿಗೀತೆ ಹಾಡ್ಬೇಕು. ಹಲೋ
3: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
3: ಹರೀಶ್ ಅಂತ ಹೇಳಿ, ಸಿದ್ಧಾರ್ಥ ಬ್ಲೈಂಡ್
0: ಸ್ಕೂಲ್. ಹರೀಶ್ ಅವರೇ, ಡಾ ಅಕ್ಷರದಿಂದ ಯಾವ್ದಾದ್ರು ಭಕ್ತಿಗೀತೆ ನೆನಪಿದ್ಯಾ? ಡಾ ಡಾ
3: ಡುಬು ಡುಬು ಡುಬು ರಸ ಗೊರೇ ಹಮನ್, ಡುಬು ಡುಬು ಡುಬು ರಸ ಗೊರೇ ಹಮನ್, ಚಲಾಯ್ ಚಲು ಬಾರದು ಕುಂದಲೆ, ಚಲಾಯ್ ಚಲು ಬಾರದು ಕುಂದಲೆ, ಪಬಿರೆ ಪ್ರೇಮ ರತ್ನದನ್ ಡುಬು ಡುಬು ಡುಬು ರಪ್ಸ ಗೊರೇ ಹಮರಮನ್.
0: ಯಾವ ಭಾಷೆ ಇದು
3: ಸರ್? ಇದು ಬೆಂಗಾಲಿ.
0: ಬೆಂಗಾಲಿನ ಸರ್, ಕನ್ನಡ ಹಾಡಿ ಸರ್.
3: ನಮಗೆ ಸಡನ್ ಮತ್ತೀಗ ನನಗೆ ಕರೆಕ್ಟ್ ಆಗಿ ಲೈನ್ ಸಿಗ್ತಾ, ಅದೇ ಖುಷಿಗೆ ನಾ ಸುಮ್ಮನೆ ಆಡ್ದೆ ಸರ್.
0: ಓಕೆ, ಮುಂದಿನ ಕರೆಗೆ ಹೋಗೋಣ.
3: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಕೇಳಿದ್ರೆ ಡಾಕ್ಷರದಿಂದ. ಹಲೋ
4: ಹಲೋ ಸರ್,
0: ಹೇಳಿ.
4: ಗೋವರ್ಧನ್ ಸರ್.
0: ಗೋವರ್ಧನ್ ಸರ್, ಡಾಕ್ಷರದಿಂದ ಒಂದು ಭಕ್ತಿ ಗೀತೆ.
4: ಡಾನ ಸರ್, ಡಾನ ದಾದ
0: ಡಾ ಡಾ
4: ಡಾ.
0: ಡಾ ಅಕ್ಷರದಲ್ಲಿ ಬೇಕು. ಮುಂದಿನ ಕರೆ ಹೋಗೋಣವಾ? ಡಾ ಅಕ್ಷರದಿಂದ ಕರೆ ಮಾಡಿ ಹಾಡಿ ಭಕ್ತಿ ಗೀತೆ. ಹಲೋ,
5: ಹಲೋ
0: ಹೇಳಿ. ಮೇಡಮ್, ಡಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ. ಡಾ ಅಕ್ಷರದಿಂದ ಕೇಳಿದ್ರೆ ಡಾ ಅಕ್ಷರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದು ನೆನ್ಪಾಗ್ತಿಲ್ವಾ ಡಾ ಅಕ್ಷರದಿಂದ? ಹಲೋ, ಡಾ ಅಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ ಕರೆ ಮಾಡಿ ಹಾಡಿ. ಸೊ ಮೇಡಮ್, ನೀವೇ ಹಾಡಿ, ನನಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ ಲಾಸ್ಟ್ ಕಾಲ್. ಹಲೋ
6: ಸರ್, ನಮಸ್ತೆ.
0: ನಮಸ್ಕಾರ.
6: ಚಂದ್ರಶೇಖರ್ ಚಿಂಚನಹಳ್ಳಿಯಿಂದ.
0: ಚಿಂಚನಹಳ್ಳಿ ಚಂದ್ರಶೇಖರ್. ಡಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಬೇಕು
6: ಸರ್. ಇದು ಒಂದ್ ಸ್ವಲ್ಪ ಹರಿಕಥೆಯಲ್ಲಿ ಬರುತ್ತೆ ಭಕ್ತಿಗೀತೆ.
0: ಡಾ ಡಾ ಅಕ್ಷರದಲ್ಲಿ ಇರ್ಬೇಕು.
6: ಬರುತ್ತೆ
0: ಹೇಳಿ ನೋಡೋಣ.
6: ಡಮ ಡಮ ಡಮರುಗ ಬಾರಿಸುತ್ತಾ ಶಿವನು ನರ್ತನೆ ಮಾಡಿದನು. ಅದ್ ಮುಂದೆ ಸರ್, ಅದು ಏನ ಯಾವ್ದು ಕತೆ ಹೇಳ ಸರ್, ಅದು ಸ್ವಲ್ಪ ಅದು ಯಾವ ಸನ್ನಿವೇಶ ಬರುತ್ತೆ ಅಂತ. ಒಂದು ಅರಮನೆ ಕಟ್ಟಿರ್ತಾರೆ, ಅದನ್ನ ಗಣಪತಿ ಪೂಜೆ ಮಾಡಿರಲ್ಲ. ಆ ನರ್ತನೆ ಹಾಡ್ಬೇಕಾದ್ರೆ ಎಲ್ಲಾರು ಕರೆಸಿರ್ತಾರೆ. ಪಾರ್ವತಿ ಒಂದ್ ಮಾತು ಕೊಟ್ಟಿರ್ತಾನೆ ಶಿವ, ನಾನು ಡಮರ್ಗ ಬಾರಿಸ್ತೀನಿ, ಅರಮನೆ ಬೆಂಕಿ ಇಡು ಅಂತ. ಇವನು ನಾಟ್ಯ ಮಾಡ್ಬೇಕಾದ್ರೆ ಡಮರ್ಗ ಬಾರಿಸ್ತಾನಲ್ಲ, ಅವಾಗ ಪಾರ್ವತಿ ಏನ್ ಮಾಡ್ತಾರೆ, ಅರಮನೆ ಬೆಂಕಿ ಇಕ್ತಾಳೆ.
0: ಆಯ್ತು ಚಂದ್ರಶೇಖರ್ ಅವ್ರೆ, ಡಾ ಅಕ್ಷರದಿಂದ ಹಾಡಿದ್ರಿ ಅಲ್ಲ, ಯಾವ ಅಕ್ಷರ ಬಿಟ್ರಿ?
6: ಶಿವನ ನರ್ತನೆ ಮಾಡುವನು.
0: ಮಾಡುವನು ನಾ ಅಕ್ಷರವಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ನಾ ಅಕ್ಷರ, ನಾ ಅಕ್ಷರದಿಂದ ಭಕ್ತಿಗೀತೆ ಹಾಡಿ. ಹಲೋ
7: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್, ಹೆಂಗದಿರಿ?
7: ಆರಾಮದೇರಿ ಸರ್, ನೀವ್ ಹೆಂಗದಿರಿ ಸರ್?
0: ನಾ ಕೂಡ ಆರಾಮದೀನ್ರಿ. ಮತ್ತೆ ನಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡ್ರಲ್ಲ.
7: ನಾ ಬಂದತ್ರಿ ಸರ್.
0: ಹಾರಿ, ಹಲೋ.
7: ಹಾ ಸರ್,
0: ಹೇಳಕತ್ತೀರಿ?
7: ಹಾ ಸರ್,
0: ಹಾಡ್ರಿ.
7: ನಮ್ಮೂರ ಅದು ಸಿನಿಮಾ ಕಳವಾಡಿಸಬಲ್ಲಾರ ಭಕ್ತಿ ಗೀತೆ ಅಲ್ರಿ ಸರ್?
0: ಹಾ, ನೆನಪಾಗ್ಲಿಲ್ರಿ?
7: ನೆನಪ್ ಮಾಡಕತ್ತೇನ್ರಿ ಸರ್. ನಾದಾಗೇನ್ ರಗಡದಾವ್ ಕರೆ ಸಿಕ್ಕಾಗ ಸ್ವಲ್ಪ.
0: ಹೌದು,
7: ನನಗೂ ನಿನಗೂ ಇಬ್ಬರಿಗೋ, ನನಗೂ ನಿನಗೂ ಇಬ್ಬರಿಗೋ, ನನಗೂ ನಿನಗೂ ಇಬ್ಬರಿಗೋ ಶಿವ ಭಕ್ತಾನೋ, ನನಗೂ ಆನೋ ಶಿವನು ನಿನಗೂ ಆನು, ನನಗೂ ನಿನಗೂ ಇಬ್ಬರಿಗೂ, ನನಗೂ ನಿನಗೂ ಇಬ್ಬರಿಗೂ ಶಿವ ಭಕ್ತ ನಾನು, ಶಿವ ಭಕ್ತ ನಾನು. ಮತ್ತೆ ನಾ ಅಕ್ಷರ ಬಂತ್ರಿ ಸರ್.
0: ಹೌದ್ರಿ?
7: ಹಾ ಸರ್.
0: ಓಕೆ, ಥ್ಯಾಂಕ್ ಯು,
7: ಧನ್ಯವಾದ ಸರ್.
0: ಸ್ನೇಹಿತರೆ, ನಾ ಅಕ್ಷರ ಬಂದಿದೆ ಪುನಃ. ನಾ ಅಕ್ಷರದಿಂದ ಯಾವ ಹಾಡು ನೆನ್ಪು ಮಾಡ್ಕೋತೀರಿ ಹಾಡಿ? ಹಲೋ,
8: ಹಲೋ ಸರ್, ಕಾಂತರಾಜೇಂದ್ರ ಅಂತ ಸಿದ್ದಾಪುರದಿಂದ.
0: ಓಕೆ ಮೇಡಮ್, ನಾ ಅಕ್ಷರದಿಂದ ಯಾವ್ದು ಹೇಳ್ತೀರಿ ಭಕ್ತಿ ಗೀತೆ?
8: ನೀನಮ್ಮ ಗೆಲುವ ಹೇಳಿದಾರ
0: ಪಿಕ್ಚರ್ ಬೇಡ ಅಂತ.
8: ಅದು ಭಕ್ತಿ ಗೀತೆನೇ ಅಲ್ವಾ ಸರ್?
0: ಭಕ್ತಿ ಗೀತೆನೇ, ಬಟ್ ಏನಾಗುತ್ತೆ ಎಲ್ಲ ಬರೀ ಚಿತ್ರಗೀತೆನೆಲ್ಲ ಹೇಳಕ್ ಶುರು ಮಾಡ್ಬಿಡ್ತಾರೆ, ಹಂಗಾಗಿ ಚಿತ್ರಗೀತೆ ಬೇಡ ಅಂತ ಅನ್ಕೊಂಡಿದೀನಿ. ನೆನ್ಪಾಗ್ತಾ ಇಲ್ವಾ? ಹೌದು, ಇದನ್ನ ಹೇಳ್ಬಿಡಿ. ಹೇಳಿ ಹೇಳಿ.
8: ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನಮ್ಮ ಗೆಲುವ ಗುರುಕುಲಕ್ಕೆ ವರದಾಜು ಕುರಿತೋರು ಗುರುವಾಗಿ ತರುನಾಡು ಬಾ ಬಂದು ತರವಿಂದು ಬಾ ಎಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ.
0: ಧನ್ಯವಾದಗಳು. ಕೆಳಗಡೆ ಬಾ ಅಕ್ಷರದಿಂದ ಹಲೋ.
9: ಹಲೋ ನಮಸ್ತೆ ಸರ್.
0: ನಮಸ್ಕಾರ.
9: ಶ್ಯಾಮ್ ಸುರೇಶ್ ಹಲಪ ಸರ್ಕಲ್
0: ಹೇಳಿ. ಬಾ ಅಕ್ಷರದಿಂದ ಭಕ್ತಿ ಗೀತೆ. ಬಾ ಅಕ್ಷರ ಬಾ ಅಕ್ಷರ ಬಾ ಅಕ್ಷರ ಬಾ ಅಕ್ಷರ ಬಾ
9: ವಾನ ಸರ್.
0: ಸರ್ ಭದ್ರಾವತಿಗೆ ಬಾ ಬರುತ್ತಲ್ಲ ಅದು
9: ವಾನ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಷ್ಟೇ ಸರ್ ಬರೋ ಸದ್ಯಕ್ಕೆ ಅಂಗಡಿ ರಿಪೇರಿ ಮಾಡಿಸ್ತಾ ಇದ್ದೀನಿ.
0: ಕೇಳಿದ್ರೆ ಮಾ ಅಕ್ಷರದಿಂದ ಜನಪದ ಗೀತೆ ಸರಿ ಭಕ್ತಿ ಗೀತೆ ಮಾ ಅಕ್ಷರದಿಂದ. ಹಲೋ.
9: ಹಲೋ
0: ಹೇಳಿ.
9: ಹಲೋ ಸರ್ ನಮಸ್ಕಾರ. ಸರ್
0: ನಮಸ್ಕಾರ ಸರ್. ಬಾ ಸರಿ ಮಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹೇಳಿ. ಮಾ
9: ಅಕ್ಷರ ಅಲ್ಲ ಸರ್.
0: ಮಾ ಅಕ್ಷರ
9: ಭಕ್ತಿ ಗೀತೆ ಆಡ್ಬೇಕಲ್ಲ ಸರ್.
0: ಯಾರು ಮಾತಾಡೋದು
9: ಸರ್? ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ. ಇಲ್ಲಿ ಫುಲ್ಲ ಗುಜ್ಜು ಗುಜ್ಜು ಗುಜ್ಜು ಆಗ್ತಾ ಇದೆ. ಇಲ್ಲಿ ಸರಿ ಕೇಳ್ತಾನೆ ಇಲ್ಲ. ಆಚೆ ಫೋನ್ ಮಾಡ್ಬಿಟ್ಟೇನೆ.
0: ಮಾಕ್ಷರ ಸರ್ ಆಯ್ತು
9: ಸರ್. ಸರ್ ಮತ್ತೆ ಕರೆ ಮಾಡ್ತೀನಿ ಸರ್.
0: ಸ್ನೇಹಿತರೆ ಮಾ ಅಕ್ಷರದಿಂದ ಭಕ್ತಿ ಗೀತೆ. ಹಲೋ.
10: ಗೊತ್ತಿಲ್ಲ. ಹಲೋ
0: ಹೇಳಿ, ಯಾರು ಮಾತಾಡೋದು?
10: ಚಂದ್ರಿಕಾ ನೆಲಗೊಂಡೆ.
0: ಓಕೆ ಚಂದ್ರಿಕಾ ಅವ್ರೆ, ಈಗ ಮಾ ಅಕ್ಷರದಿಂದ ಯಾವ್ದಾದ್ರು ಭಕ್ತಿ ಗೀತೆ.
10: ನೀವು ಫಿಲಂ ಇಂದ ಆಡ್ಬೇಡ್ರಿ ಅಂತಿದ್ದೀರಲ್ಲ.
0: ಹೌದು.
10: ಮಂಗಳದ ಐಸು ದಿನ ಹೇಳೋಣ ಅನ್ಕಂಡೆ.
0: ಹೇ ಅದು ಚಿತ್ರಗೀತೆ ಭಕ್ತಿ ಗೀತೆ ಅಲ್ಲ ಅದು.
10: ಅದು ಚಿತ್ರಗೀತೆ ಅಲ್ಲೇ ಬರ್ತಿತ್ತಲ್ಲ ಬೇಡ ಅಂದ್ರೆ. ಎಷ್ಟು ಜನ ನೆನಪಾಗ್ತದೆ ಬೇಗ ನೆನಪು ಅಂತಲ್ವಾಗ ಕೇಳಿದ ತಕ್ಷಣ ಇದು ಹೇಳ್ಬೋದಲ್ಲ ಸರ್. ಹೇಳ್ತೀನಿ ಹೇಳ್ತೀನಿ ಭಕ್ತಿ ಗೀತೆನೆ. ಒಂದ್ ಸೆಕೆಂಡ್ ಸರ್, ಸ್ವಲ್ಪ ಸ್ಪೀಕರ್ ಇಟ್ಕೊಂಡಿದ್ದೆ ಆಫ್ ಮಾಡ್ಕೊಂತೀನಿ.

0: ಕರೆನು ಮಾತಾಡು ಕಾಶಿಯ ಲಿಂಗವೇ.
1: ವಾಕ್ಷರನ?
0: ಹಾ ಸರ್.
1: ಓಕೆ, ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ.
0: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ.
1: ಸ್ನೇಹಿತರೆ, ಮಾಕ್ಷರದಿಂದ ಸಾರಿ ವಾಕ್ಷರದಿಂದ ಭಕ್ತಿ ಗೀತೆ. ಹಲೋ
2: ಹಲೋ, ನಮಸ್ತೆ ಸರ್. ನಾನು
1: ಯಾರು?
2: ಸಾವಿತ್ರಮ್ಮ ಬರೋದಿಲ್ಲ.
1: ಯಾಕ ಮತ್ತಿದ್ರಿಲ್ಲ ಸಾವಿತ್ರಕ್ಕ?
2: ತಿರ್ಗ ಸಿಕ್ಕಲ್ಲ, ಅದಕ್ಕೆ ಖುಷಿ ಆಯ್ತು ಸರ್.
1: ತಿರ್ಗ ಹೇಳಂಗಿರಲ್ಲ, ಒಂದ್ಸರಿ ಕರೆ ಮಾಡಿದ್ರೆ ಮುಗೀತು. ಸರಿ ಆಯ್ತು, ಮುಂದಿನ ಕರೆ ಹೋಗೋಣ. ಒಂದ್ಸಲಿ ಒಂದ್ ಕಾರ್ಯಕ್ರಮಕ್ಕೆ ಅಷ್ಟೇ ಸಾಕು. ಸ್ನೇಹಿತರೆ, ವಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಕಾರ್ಯಕ್ರಮದ ರೂಲ್ಸ್ ನಿಮಗೆ ಗೊತ್ತಿದೆ. ಒಂದ್ಸಲಿ ಕರೆ ಮಾಡಿದವರು ಮತ್ತೆ ಕರೆ ಮಾಡೋದು ಬೇಡ, ಒಂದ್ಸರಿ ಹಾಡಿದ ಹಾಡು ಮತ್ತೆ ಹಾಡೋದು ಬೇಡ ಅಂತ. ಹಲೋ ಹೇಳಿ. ವಾ ಅಕ್ಷರ ಮೇಡಮ್.
0: ವೇದ ಮಾತಾ ಗಾಯತ್ರಿ, ಭಾರತ ಮಾತಾ ಗಾಯತ್ರಿ, ಕನ್ನಡ ಮಾತಾ ಗಾಯತ್ರಿ, ವಾಸವಿ ಮಾತಾ ಗಾಯತ್ರಿ, ಬ್ರಹ್ಮ ಶಕ್ತಿ ವಿಷ್ಣು ಶಕ್ತಿ ಶಿವಶಕ್ತಿ ಗಾಯತ್ರಿ, ಅನಾದಿ ಶಕ್ತಿ ಅಪಾರ ಶಕ್ತಿ ಅನಂತ ಶಕ್ತಿ ಗಾಯತ್ರಿ, ವೇದ ಮಾತಾ ಗಾಯತ್ರಿ, ಭಾರತ ಮಾತಾ ಗಾಯತ್ರಿ, ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಗಾಯತ್ರಿ, ಚೇತನ ಶಕ್ತಿ ಚಿನ್ಮಯ ಶಕ್ತಿ ಶೇಷಿ ಶಕ್ತಿ ಗಾಯತ್ರಿ, ವೇದ ಮಾತಾ ಗಾಯತ್ರಿ, ಭಾರತ ಮಾತಾ ಗಾಯತ್ರಿ, ಕನ್ಯಕ ಮಾತಾ ಗಾಯತ್ರಿ, ವಾಸವಿ ಮಾತಾ ಗಾಯತ್ರಿ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
1: ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ?
0: ಗಾಯತ್ರಿ ರಾ ಬರುತ್ತೆ
1: ಸರ್. ಓಕೆ, ಧನ್ಯವಾದ.
0: ಧನ್ಯವಾದ.
1: ಸ್ನೇಹಿತರೆ, ರಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ರಾಕ್ಷರದಿಂದ ಭಕ್ತಿ ಗೀತೆ. ಹಲೋ
3: ಹಲೋ, ನಮಸ್ಕಾರಗಳು ಸರ್.
1: ನಮಸ್ಕಾರಗಳು ಸರ್.
3: ನಾನು ಸತೀಶ್ ಕುಮಾರ್ ಸರ್, ಸಾಲಿಕ್ ಗ್ರಾಮ ಉಡುಪಿ.
1: ಓಕೆ ಹೇಳಿ. ಈಗ ರಾಕ್ಷರದಿಂದ
3: ರಾಬ್ ಅಂತ ಸರ್.
1: ರಾಕ್ಷರದಿಂದ
3: ನಮ್ಗೆ ಇಲ್ಲೇ ಏನ್ ಗೊತ್ತಂತ ಡಿಫ್ರೆನ್ಸ್ ಬರುತ್ತೆ ಸರ್, ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಆಪ್ ಅಲ್ಲಿ ಬರುವಾಗ ಒಂದ್ ಕಾಲರ್ ಲೇಟ್ ಇರುತ್ತೆ.
1: ಹೌದೌದೌದು.
3: ಹಾಗಾಗಿ ನಮ್ಗೆ ಅಕ್ಷರದ ಗ್ಯಾರಂಟಿ ಇರಲ್ಲ ಈಗ ರಾಬ್ ಅಂತ. ಹಾಗಾಗಿ ಒಂದೀಗ ನಾವು ಒಂದು ಅಂದಾಜಲ್ಲಿ ಈಗ ಕಾಲ್ ಮಾಡೋದು, ಅಕ್ಷರ ನೋಡುವಾಗ ಅಲ್ಲಿ ಬೇರೆಯೇ ಬಂದಿರ್ತದೆ ಹಾಗಾಗ್ತದೆ ಅಲ್ಲಿ.
1: ಓಕೆ
3: ಆಯ್ತು. ಈಗ ರಾಬ್ ಅಂತಲ್ಲ ಸರ್. ಆಯ್ತು ರಾಜ, ಒಂದು ಸಣ್ಣ ಪ್ರಯತ್ನ ನೋಡುವ ಕೊಡುವ.
4: ಯೋಗ ಹರಣಿ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು, ರೋಗ ಹರಣಿ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು, ಸಂತತ ದುರ್ಮತ ವಂತ ದಿವಾಕರ, ಸಂತತ ದುರ್ಮತ ವಂತ ದಿವಾಕರ, ಸಂತ ವಿನುತ ಮತಲಾಲಿಸೋ, ಸಂತ ವಿನುತ ಮತಲಾಲಿಸೋ, ರೋಗ ಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ, ರೋಗ ಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ.
1: ಸಾಕ್ಷರ್ ಅಲ್ವಾ? ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಧನ್ಯವಾದ.
3: ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಬರ್ತೇವೆ.
1: ಕೆಳಗ್ರೆ ಸಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಸಾಕ್ಷರದಿಂದ ಭಕ್ತಿ ಗೀತೆ. ಇದು ಭಕ್ತಿ ಗೀತೆ ಅಂತ್ಯಾಕ್ಷರಿ. ಆದಷ್ಟು ಈ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಅವಾಯ್ಡ್ ಮಾಡಿ
0: ಹೇಳಿ. ಯಾರು ಸರ್? ಅನಿತಾ ಶಂಕರ್ ಹೇಳಿ, ಬಂದಿನಿ ಶಿವಮೊಗ್ಗದಿಂದ.
1: ಹೇಳಿ ಮೇಡಮ್.

0: ending. Mr. Barada.
1: ಗಾಕ್ಷರನ? ಹಾ
0: ಸರ್.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ
1: ಸರ್. ಸ್ನೇಹಿತರೆ, ಗಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ. ಗ ಅಕ್ಷರದಿಂದ. ಹಲೋ
2: ಸರ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ.
1: ಸರ್, ಇದಾಗಿದೆಯಲ್ಲ.
2: ಆಗಿದೆ ಸರ್.
1: ಯಾರು ಮಾತಾಡೋದು?
2: ಗೋವರ್ಧನ ಸರ್.
1: ಕರೆ ಮಾಡಿದ್ರೆ ಆಗ್ಲೇ?
2: ಹ್ಞೂ ಸರ್, ಮಾಡಿದೆ ಅಂದ್ರೆ ಟಾ ಅನ್ನೋ ಅಕ್ಷರ ಬಂತು, ನನಗೆ ಸಿಗ್ಲಿಲ್ಲ.
1: ಓಕೆ,
2: ಅದಕ್ಕೆ ಇದು ಗ ಅಂತ ಬಂತಲ್ಲ.
1: ಗಣಪತಿ
2: ಆಗಿದೆ ಸರ್.
1: ಆಗಿದೆ ಆಗಿದೆ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಸರಿ
1: ಸ್ನೇಹಿತರಿಗಾಕ್ಷರ.

0: ಹಲೋ
1: ಹಲೋ
0: ಹೇಳಿ.
1: ಹಾ, ನಾನು ಬಿಂದು ವಿಜಯಕುಮಾರ್, ಕೃಷಿನಗರ ಸರ್, ಶಿವಮೊಗ್ಗ.
0: ನಮಸ್ಕಾರ ಮೇಡಮ್, ಹೇಳಿ, ಯಾವ ಹಾಡು ಹೇಳ್ತೀರಿ ಈಗ ಅಕ್ಷರದಲ್ಲಿ?
1: ಅದ ಹೇಳ್ತೀನಿ. ಗೌರಿ ತನಯ ಸುಜನರ ಪರಿವಲ ಪಾಶಾಂ ಕುಶಧರ ಕರ್ಮ ಕವಿತ್ರ ಮೂಷಿಕ ವಾಹನ ಪಾಶಾಂಕುಶಧರ ಕರ್ಮ ಕವಿತ್ರ ಮೂಷಿಕ ವಾಹನ ಗದವದನ ಬೇಡ ಮೋದಿ ನಿನ್ನಯ ಸಾಧು ಸಾಧುತ್ತಲೆ ಗದವದನ ಬೇಡ.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್.
0: ಓಕೆ, ಸೊಗಸಾಗಿ ಹಾಡಿದ್ರಿ. ಕೆಳಗಡೆ ವಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ವಾ ಅಕ್ಷರ ಇನ್ನ 2 ನಿಮಿಷ ಮಾತ್ರ ಉಳ್ಕೊಂಡಿದೆ. ಹಲೋ
2: ಹಲೋ
0: ಹೇಳಿ. ಹಲೋ,
2: ಯಾವ ಅಕ್ಷರ ಹೇಳಿ ಸರ್?
0: ಯಾರು ಮಾತಾಡ್ತಿರೋದು? ಕವನ್ ಅವರೇ. ವಾ ಅಕ್ಷರದಿಂದ ಬೇಕು ಭಕ್ತಿ ಗೀತೆ. ವಾರ ಬಂತಮ್ಮ ಆಡ್ಬಿಟ್ಟಿದಾರಲ್ಲ.
1: ವಚನ ವಚನದಲ್ಲಿ ನಾಮೃತ ನಯನದಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಾಮೃತ ತುಂಬಿ
0: ವಚನದಲ್ಲಿ ನಮ್ಮ ಅಮೃತ ತುಂಬಿ ಬಾ ಅಕ್ಷರನ. ಓಕೆ, ಧನ್ಯವಾದಗಳು ಕವನ್ ಅವರೇ ಕರೆ ಮಾಡಿ ಹಾಡಕ್ಕೆ. ಓಕೆ, ಕೆಳಗ್ರೆ ಬಾ ಅಕ್ಷರದಿಂದ ಇದು ಕೊನೆ ಕರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ 1:58:30, ಇನ್ನು 1 ನಿಮಿಷ ಮಾತ್ರ ಸಮಯ ಇದೆ. ಹಲೋ
3: ಹಲೋ
0: ಹೇಳಿ.
3: ನಮಸ್ತೆ.
0: ನಮಸ್ಕಾರ ಸತೀಶ್. ಹಂಗ ಮಾಡಿದ್ರಲ್ಲ?
3: ಇಲ್ಲ ಮಾಡಿಲ್ಲ ಸರ್.
0: ಮಾಡಿಲ್ವಾ? ಓಕೆ, ಬಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ
3: ಬಾ ಸರ್. ಓ ಬಾ, ಹೋಗಿಲ್ಲ ಏನಾಯ್ತು
0: ಬಾ
3: ಬಾ.
0: ಬೇಗಾಡಿ ಬೇಗಾಡಿ ಸಮಯ ಹಾಕೋಗ್ಬಿಡ್ತು.
3: ಇಲ್ಲ ಸರ್, ಬಡ ಸರ್, ಆಗ್ತಾ ಇಲ್ಲ ಸರ್.
0: ಆಗ್ತಾ ಇಲ್ವಾ? ನೋಡೋಣ, ಮುಂದಿನ ಕರೆಗೆ ಹೋಗೋಣ. ಯಾರಾದ್ರೂ
3: ನೋಡ್ತಾರ?
0: ಇನ್ನು 30 ಸೆಕೆಂಡ್ ಇದೆ, ನೋಡೋಣ ಯಾರಾದ್ರೂ ಕರೆ ಮಾಡ್ತಾರಾ. ಕೇಳಿದ್ರಿ ಬಾ ಅಕ್ಷರದಿಂದ ಕೊನೆ ಕರೆ, ಲಕ್ಕಿ ಕರೆ. ಯಾರಾದ್ರೂ ಇದ್ದೀರಾ? ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಇನ್ನು 30 ಸೆಕೆಂಡ್ ಇದೆ. ಸಮಯ ಎಷ್ಟು ಅಂದ್ರೆ ನೀವು ರಿಸೀವ್ ಮಾಡಿ ಹಾಡು ಹೇಳ್ಬಿಡ್ಬೇಕು. ನಿಮ್ಮ ಹೆಸರು ಹೇಳೋಕ್ಕೂ ಕೂಡ ಸಮಯ ಇಲ್ಲ. 25 ಸೆಕೆಂಡು. ಛೇ, ಅಂತ ಕೆಲಸ ಆಯ್ತು. ಹಲೋ
4: ಹಲೋ.
0: ಹಾ, ಯಾರು ಮಾತಾಡೋದು?
4: ಗಣಗಿರಿಂದ.
0: ಹಾ ಜಯಕ್ಕ, ಬಾ ಅಕ್ಷರದಿಂದ ಒಂದು ಹೇಳಿ ಭಕ್ತಿ ಗೀತೆ. ಆತ್ಮೀಯ ಕೆಳಗಡೆ ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ

0: 117ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ದಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ ಎರಡು ದಿನಗಳ ಹಿಂದೆ ಒಂದೇ ಕುಟುಂಬದ ಐವರು ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು July 1 ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡ 36% ರಫ್ತಿನಲ್ಲಿ, ಶೇಕಡ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಶ್ರೀ ಅಶ್ವಥ್ ಹಾಡಿರುವ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ

0: ಆತ್ಮೀಯ ಕೇಳುಗರೆ, ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದೀಗ ಸಮಯ 3 ಗಂಟೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಗಮನಿಸಿ, ಇನ್ನು ಮುಂದೆ ನಮ್ಮ ಕೇಳುಗರು ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು 101.4 ಮೆಗಾಹರ್ಟ್ಸ್ಗಳಲ್ಲಿ ಮಾತ್ರ ಕೇಳಬಹುದು. ಪುನಃ ಸಂಜೆ 5:30 103.5 FM ಅಂತರ್ಜಾಲ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಆತ್ಮೀಯ ಕೇಳಿದ್ರೆ ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ತಾವು ಕೇಳಬಹುದು.
1: ಹಲೋ ಸರ್,
0: ದೂರವಾಣಿ ಸಂಖ್ಯೆ 0822220074. ಹಲೋ
1: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರೇ, ಹೇಳಿ, ಯಾವ ಹಾಡು ಬೇಕು?
1: ಹಾಡು ಅಂತಂದ್ರೆ ನಿನಗಾಗಿ ಚಿತ್ರದ್ದು.
0: ಓಕೆ.
1: ಎಲ್ಲೆಲ್ಲಿ ನಾ ನೋಡಲಿ,
0: ಆ
1: ಹಾಡಿದ್ಯಾ ನೋಡಿ.
0: ನಿನಗಾಗಿ
1: ವಿಜಯ ರಾಘವೇಂದ್ರ ರಾಧಿಕಾ ಮಾಡ್ರು ಅಂತ.
0: ನಿನಗಾಗಿ ನಾನು ನಾ
1: ನಿನಗಾಗಿ
0: ಓನ್ಲಿ ನಿನಗಾಗಿ ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ಇಲ್ಲ ಗೋರ್ಪಡೆಯವರೇ, ನಿನಗಾಗಿ ಹಾಡಿಲ್ಲ.
1: ಇಲ್ಲ, ಇದು ತಗೊಳ್ಳಿ. ಈಗ ತ್ರಿಶೂಲ ಚಿತ್ರದ್ದು ಕುಂತ್ರೆ ನಿಂತ್ರೆ ಅವನ ಧ್ಯಾನ.
0: ಯಾರ್ದು
1: ಯಾರ್ದು ಅಂತ ಕೇಳಿದ್ರೆ ಯಾರ್ದು ಅಂತ ಹೇಳಿ.
0: ಓಕೆ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ.
0: ನಮಸ್ಕಾರ. ಯಾರು ಮಾತಾಡೋದು?
1: ಮಂಜುನಾಥ್, ಲಕ್ಷ್ಮಣ ಶೆಟ್ಟಿ ಅಂತ. ಎಲ್ಲ
0: ಓಕೆ ಮಂಜುನಾಥ್ ಅವರೇ, ಹೇಳಿ ಯಾವ ಹಾಡು ಬೇಕು ತಮಗೆ?
1: ನನಗೆ ದೇವರ ಗುಡಿ ಚಿತ್ರ ಸರ್. ಮಹಾಮಾರವಿಲ್ಲ, ಕೋಗಿಲೆಗಿಲ್ಲ.
0: ಒಂದು ನಿಮಿಷ ನೋಡ್ತಾ ಇದ್ದೀನಿ.
1: ಓ ಸರ್, ಆಯ್ತು.
0: ದೇವರ ಗುಡಿ ಫಿಲಮ್ ನೋಡಿದಿರಾ ನೀವು?
1: ಓ ಸರ್, ನೋಡಿದ್ದೀನಿ.
0: ಆಗ ಎಷ್ಟು ವರ್ಷ ಇರ್ಬೋದು ನಿಮಗೆ?
1: ನನಗೆ ಆಗುವ ಹೆಚ್ಚು ಕಡೆ ಒಂದು 20 ವರ್ಷ ಇರ್ಬೋದು ಸರ್.
0: ಓಕೆ ಓಕೆ, ಧನ್ಯವಾದ.

0: हेलो, ಕೇಳಿದ್ರೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ಹಲೋ,
1: ಹಲೋ,
0: ಹೇಳಿ, ಯಾರು?
1: ನಮಸ್ತೆ ಸರ್, ನಾನು ಸಲ್ಮಾ ಟೀಚರ್, ತರೀಕೆರೆಯಿಂದ.
0: ನಮಸ್ಕಾರ ಸಲ್ಮಾ ಟೀಚರ್, ಯಾವ ಹಾಡು ಬೇಕು ತಮಗೆ?
1: ಒಲವಿನ ಆಸರೆ.
0: ಒಲವಿನ ಆಸರೆನಲ್ಲಿ ಯಾವುದು?
1: ಕನಸಲ್ಲಿ ಮನಸ್ಸಲ್ಲಿ.
0: ಒಲವಿನ ಆಸರೆ, ಆಯ್ತು ಟೀಚರ್. ನಿಮ್ಮಿಷ್ಟದ ಹಾಡು ಸಿಕ್ಕಿದೆ
1: ಕೇಳೋಣ. ಬರ್ತಾ ಇಲ್ಲ ಸರ್ ಮೊಬೈಲಲ್ಲಿ.
0: ಮತ್ತೆ ಯಾವ್ದ್ರಲ್ಲಿ ಕೇಳ್ತಿದ್ರಿ?
1: ಈಗ ನಾನು ಸುಮ್ನೆ ಗೊತ್ತದೆ ನೋಡೋಣ ಅಂತ
0: ಸಿಕ್ಬಿಡ್ತಾ?
1: ಸಿಕ್ತು, ಲೈಫ್ ಖುಷಿ ಆಯ್ತು.
0: ಓಕೆ, ಥ್ಯಾಂಕ್ ಯು.
1: ಟ್ರೈ ಮಾಡಿ ಮಾಡಿ.
0: ಓಕೆ.

0: ಹಲೋ
1: ಹಲೋ ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ಸರ್, ನಮ್ಮ ಹೆಸರು ಅನಿಲ್ ಕುಮಾರ್ ಅಂತಾರೆ.
0: ಎಲ್ಲಿಂದ ಮಾತಾಡ್ತಿದ್ದೀರಿ?
1: ದೊಡ್ಡಕನಡಿ ಸರ್, ಮೊನ್ನೆ ಹೆಸರು ಮಾಡಿದ್ದೀನಿ ಸರ್.
0: ಹೇಳಿ, ಯಾವ ಹಾಡು ಬೇಕು
1: ಸರ್? ಕವಿರತ್ನ ಕಾಳಿದಾಸ ಚಿತ್ರದಿಂದ ಅಳುಪಾಡ್ ಕಾಣೆ ಸುಮ್ಕಿರ ಅಂತ ಇತ್ತು ನೋಡ್ರಿ.
0: ಹಾ,
1: ಇದೆಯಾ
0: ಹೇಳಿ.
1: ಅದೇ ಕವಿರತ್ನ ಕಾಳಿದಾಸ ಚಿತ್ರದಿಂದ ಅಳುಪಾಡ್ ಕಾಣೆ ಸುಮ್ಕಿರ ಅಂತ ಇತ್ತು ನೋಡ್ರಿ ಹಾಡು. ಹಾಡು ಪ್ರಸಾರ ಮಾಡಿ.
0: ಹಾಡು ಬೇಕು ನಿಮ್ಗೆ? ಆಯ್ತು, ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ, ಯಾಕೋ ಕರೆ ಕಟ್ ಆಯ್ತಲ್ಲ.

ಹೋಗಿದೆ, ಅಕ್ಕಿ ಆರುತ್ತಿದೆ, ಪಿಚಿ ಪಿಚಿ ಎನ್ನುತ್ತಿದೆ,

0: హలో నమస్తే.
1: నమస్కారం గారు.
0: కేశవ్ లేరు తబదేవత సార్.
1: ಹೇಳಿ ಕೇಶವ್ರ, ಯಾವ ಹಾಡ್ಬೇಕು?
0: ಮುಸಂಜೆ ಮಾತ್ರದಿಂದ ಉದಿತ್ ನಾರಾಯಣ ಹಾಡೋದು ಹೃದಯ ಕೇಳಿದ ಸಾಂಗ್ ಇದೆ ನೋಡಿ ಸರ್.
1: ಮುಸಂಜೆ ಮಾತು ಊರುದಿಯ ಹಾಡು ನಮ್ಮಲ್ಲಿ ಇಲ್ವಲ್ಲ, ಬೇರೆ ಏನಾದ್ರೂ ಇದೆಯಾ ಓಪನಿಂಗ್ ವರ್ಡು?
0: ಅದೇ ಸರ್, ಓರುದಯ ಕೇಳಿದೆಯಾ, ಅದೇ ಫಿಲಮ್ ಅದೇ ಓಪನಿಂಗ್ ಸರ್. ಅದು
1: ಇಲ್ಲ, ಆ ಹಾಡಿಲ್ಲ.
0: ಹೌದಾ? ಪರ್ವ ಫಿಲಮ್ ಇಂದ ಸಾಧನೆ ಪರಮ ಪದ ಅದಾಗ್ತೀರಾ?
1: ನೋಡ್ತಾ ಇದ್ದೀನಿ. ಓಕೆ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಸರ್.

ಮಧುರಾಸ್ಯ ಭಾವಭಾಷ ಗಗನವು ಸಂವಹಿಸಿ ಧನ್ಯೋಸ್ಮಿ ಧನ್ಯೋಸ್ಮಿ ಧರಣಿ ಗೋಧಾರಾಂಬರದಿ ಧನ್ಯೋಸ್ಮಿ ಧರಣಿ ದೇವಿ ಸುರಾಭ್ಯಂಜನದಿ ಜೀವಾದಿ ಜಲಚರಾದಿ ಗೋಚರ ಚೇಚನ ನಿಗಮಾಗಮ

0: हेलो हेलो,
1: सर नमस्ते सर, कार्यक्रम स्वागत
0: हेलो,
1: कृष्णप्पा जनपुर।
0: ಕರೆ ಕೇಳ್ತಾ ಇಲ್ಲ. ಹಲೋ
2: ಹಲೋ,
0: ಹಲೋ ಹೇಳಿ.
2: ನಮಸ್ತೆ ಸರ್,
0: ಕೇಳಿಸ್ತಾ ಇದೆಯಾ ಮೇಡಮ್? ನಾನು ಮಾತಾಡ್ತಿರೋದು, ಯಾರು ಮಾತಾಡೋದು?
2: ಸರ್ ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ಹಲೋ
2: ಹಲೋ, ಕೇಳ್ತಾ ಇದೆಯಾ ಸರ್?
0: ಕರೆ ಯಾಕೋ ಒನ್ ವೇ ಆಗಿದೆಯಾ? ಏನ್ ಕತೆ ಕೇಳಿಸ್ತಾ ಇಲ್ಲ. ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
3: ನಾನು ಶಿವಮೊಗ್ಗದಿಂದ ಅಸ್ಮಾ ಸರ್.
0: ಓಕೆ ಅಸ್ಮಾ ಅವರೆ, ಕೇಳ್ತಾ ಇದೆ. ಈಗ ಯಾವ ಹಾಡು ಬೇಕು ತಮಗೆ
3: ಸರ್? ನನ್ನ ಮನೆ ಕೇಳಿ ಸಿಗತ್ತೆ ಸರ್?
0: ನೀವು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿರ್ತೇನಲ್ಲ, ಅದು ಬಿಟ್ಟು ಬೇರೆದು ಕೇಳಿ. ಹಾ,
3: ಮುಸ್ತಂಜಿ ಮಾತಿಂದ ಹಾಕಿ ಸರ್.
0: ಯಾವ ಹಾಡು? ಸಂಜೆ ಮಾತು ನೋಡೋಣ, ನೋಡ್ತಾ ಇದ್ದೀನಿ. ಹಾಗೀರಿ, ಓಕೆ, ನಿಮ್ಮ ಹಾಡು ಸಿಕ್ಕಿದೆ ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
3: ಓಕೆ ಸರ್, ಥ್ಯಾಂಕ್ ಯು ಸರ್.

0: ಹಲೋ.
1: ಹಾ ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಕೊಪ್ಪಳ ಜಿಲ್ಲೆ ಕುಸ್ತಿ ತಾಲೂಕು ಚಳಿಗೇರಿಯಿಂದ ಮಲ್ಲಪ್ಪ ಶೆಟ್ಟರ್ ಸರ್ ಮಾತಾಡೋದು. ನಾನು
0: ಮಲ್ಲಪ್ಪ ಶೆಟ್ಟರ್ ಅವರೇ. ಯಾವ ಹಾಡು ಬೇಕು ತಮಗೆ?
1: ನಮಗೊತ್ತು ಸೀತಾರಾಮ ಚಿತ್ರದಿಂದ ಹಾಡು ಪ್ರಸಾರ ಮಾಡ್ರಿ ಸರ್.
0: ಯಾವ ಹಾಡು?
1: ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಈ ಹಾಡು ಪ್ರಸಾರ ಮಾಡ್ರಿ ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಚಾಣಿಕ್ಯವರ ಅರ್ಜಿನೋಡ್ ಸರ್.
0: ಓಕೆ, ಆಯ್ತು. ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಆಯ್ತು, ನಮಸ್ಕಾರ ಸರ್. ಆಯ್ಕೊಟ್ಟು

0: ಹಲೋ
1: ಹಲೋ ಸರ್, ನಮಸ್ಕಾರ. ಸರ್
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಸರ್
0: ಹೇಳಿ ಚಿಕ್ಕಪ್ಪ ಅವ್ರೆ, ಯಾವ ಹೇಳ್ಬೇಕು?
1: ಸರ್, ಗೆಲುವಿನ ಸರದಾರ ಚಿತ್ರದಿಂದ ಇನ್ನೂ ಯಾಕೆ ನಾಚ್ಕೊಂತೀಯ ಹುಬ್ಬಳ್ಳಿ ಎಣ್ಣೆ ಅಂತ ಆಡೈತಿಲ್ಲ ಸರ್? ಅದು ಬೇಕು.
0: ಗೆಲುವಿನ
1: ಸರದಾರ ರಾಘವೇಂದ್ರ ರಾಜ್ಕುಮಾರ್ ಶ್ರುತಿ ಅಭಿನಯದ,
0: ಓಕೆ,
1: ಇನ್ನು ಯಾಕೆ ನಾಚ್ಕೊಂತೀಯ ಹುಬ್ಬಳ್ಳಿ ಎಣ್ಣೆ ಅಂತ ಆಡೈತ್ ನೋಡಿ ಸರ್.
0: ಆಯ್ತು, ನಿಮ್ಮ ಇಷ್ಟದ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳೋಣ.
1: ಧನ್ಯವಾದ.

0: Hello.
1: Hello.
2: ನಮಸ್ಕಾರ ಸರ್.
1: ಹಲೋ.
2: ಹಾಂ ನಮಸ್ಕಾರ.
1: ನಮಸ್ತೆ, ಯಾರು?
2: ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ ಸರ್.
1: ಹೇಳಿ ಮಹಾಲಿಂಗಪ್ಪ ಅವರು, ಯಾವ ಹಾಡ್ಬೇಕು ತಮ್ಗೆ?
2: ವೀರ ಮಹಾದೇವ ಚಿತ್ರದಿಂದ ವಾಣಿಜ್ಯ ಮಾಡಿದ ಒಂದು ಗೀತೆ ತೊಡೆ.
1: ವೀರ ಮಹಾದೇವ ಇಲ್ವಲ್ಲ ಸರ್ ನಮ್ಮ ಹತ್ರ?
2: ಇಲ್ಲ ಸರ್. ಹಾಗಾದ್ರೆ ನಂದು ಗೋಕುಲ ಇದೆ ಸರ್.
1: ವೀರ ಮಹಾದೇವದಲ್ಲಿ ಯಾವುದು?
2: ಬಾನಲ್ಲಿ ನೋಡಲು ಮಲ ಬಾನಲ್ಲಿ ನೋಡುತ್ತಾ ಮಲಗತ್ತೇನಂತ ಗೀತೆ. ಬಾನಲ್ಲಿ ಅತ್ಯಂತ ಸ್ಟಾರ್ಟಿಂಗ್ ಇದೆ ನೋಡಿ ಸರ್. ಬಾನಲ್ಲಿ
1: ಬಾನಿನ ಕಣ್ಣಿಗೆ ಅಂತ ಇದೆ, ಮೋಸ್ಟ್ಲಿ ಇದಿರ್ಬೇಕು. ಕೇಳೋಣ ನಿಮ್ ಹಾಡು. ಧನ್ಯವಾದ.
2: ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: हेलो
1: हाँ सर
0: हेलो
1: हेलो सर नमस्ते सर
0: हेलो
1: नमस्ते सर
0: हेलो हेलो हेलो ಕೇಳಿಸ್ತಾ ಇದೆಯಾ? ಮಾತಾಡ್ತಿರೋದು ಯಾರು? ಮಾತಾಡ್ತಿರೋದು ಕರೆ ಕಟ್ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ. ಹಲೋ
2: ಹಲೋ
0: ಹೇಳಿ, ಯಾರು?
2: ನಾನು ಸರ್ ಮೆಂಪಿ ತಾಲೂಕು ಹೊಸ ಜೋಗದಿಂದ
0: ಮೇಘನಂದ. ಹೇಳಿ, ಯಾವ ಹಾಡ್ಬೇಕು
2: ಸರ್? ಕೊಲ್ಲೂರು ಕಾಲದಲ್ಲಿ ಇಲ್ಲಿ ಮುಟ್ಟೋಕೆ ಬಂದಾಗ ಮನ ಬೇಡ ಅಂತ ಹೇಳಲ್ಲ, ಇದೇನ ನೋಡಿ ಸರ್.
0: ಕೊಲ್ಲೂರು
2: ಕಾಳ, ಕೊಲ್ಲೂರು ಕಾಳ, ಮಾಲಶ್ರೀ ಶಶಿಕುಮಾರ್ ನಟಿಸಿರುವ.
0: ಓಕೆ.
2: ಇಲ್ಲಿ ಮುಟ್ಟಕ್ಕೆ ಬಂದಾಗ ಮನ ಬೇಡ ಅಂತ ಹೇಳಲ್ಲ.
0: ನಿಮ್ ಹಾಡು ಸಿಕ್ತಲ್ವಲ್ಲ ಮೇಘನಂದ್ ಅವ್ರೆ,
2: ಹಾಗಾದ್ರೆ ಇದ ಹಾಕಿ ಸರ್, ಮುಳ್ಳಿನ ಗುಲಾಬಿಯಲ್ಲಿ ಈ ಗುಲಾಬಿಯು ನಿನಗಾಗಿ.
0: ಹಾಗೀರಿ?
2: ಹಾ ಸರ್.
0: ಮುಳ್ಳಿನ ಗುಲಾಬಿ ಈ ಗುಲಾಬಿಯು ನಿನಗಾಗಿ.
2: ಹೌದು ಸರ್, ಹೌದು.
0: ಯಾರಿಗಾಗಿ?
2: ನಮ್ಮನೆಗಾಗಿ.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ ಹಲೋ
1: ನಮಸ್ತೆ ಸರ್.
0: ಹಲೋ
1: ನಮಸ್ತೆ ಸರ್.
0: ಖರೆ ಹಲೋ
2: ಹಲೋ
0: ಹೇಳಿ ಯಾರು?
2: ನಮಸ್ತೆ ನಮಸ್ತೆ ಸರ್.
0: ನಮಸ್ಕಾರ. ಯಾರು ಮಾತಾಡ್ತಿರೋದು? ಸರಿಯಾಗಿ ಕೇಳಿಸ್ತಾ ಇಲ್ಲ.
2: ಮಮತಾ ಭದ್ರಾವತಿಯಿಂದ.
0: ಓಕೆ ಮಮತಾ ಅವರೇ, ಹೇಳಿ ಯಾವ ಹಾಡು ಬೇಕು ತಮಗೆ?
2: ತಾಯಿಯ ತಕ್ಕ ಮಗದಿಂದ ಸೂರ್ಯನ ಕಾಂತಿಗೆ ಸೂರ್ಯನ ಸಾಕಿ ಆ ಹಾಡು ಬೇಕು ಸರ್.
0: ನೋಡ್ತಾ ಇದ್ದೀನಮ್ಮ ನಿಮ್ಮ ಹಾಡು. ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಹಾಡು ಕೇಳೋಣ.
2: ಓಕೆ

ನೋಟದಲ್ಲಿ ಕಣ್ಣ ಮಿಂಚಿನ

Kırılayım ben.

0: हेलो
1: सर, नमस्ते सर।
0: हेलो,
1: कार्यक्रम स्वागत है।
0: स्वागत है यार, मतलब
1: कृष्णप्प जनपुर।
0: कृष्णप्प ಅವರೇ ಹೇಳಿ, ಯಾವ ಹೇಳಬೇಕು
1: ನಮಗೆ? ಗಿರಿ ಕನ್ಯೆ ರಾಜಕುಮಾರ್ ಆಡಿದ್ರಲ್ಲ, ಅದನ್ನ ಹಾಕ್ತೀರ ಸರ್?
0: ಗಿರಿ ಕನ್ಯೆ ಯಾವುದು?
1: ರಾಜಕುಮಾರ್ ಅಂದಿದೆ.
0: ಓಕೆ, ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿದ್ರಿ. ಕರೆ ಯಾರಿಗೆ ಸಿಕ್ಕಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಕರೆ ಸಿಕ್ಕಲಿ ಅಂತ ಹಾರೈಸ್ತಾ ಇದ್ದೀನಿ. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈಗ ಕೇಳೋಣ ದಿಲ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಪೌಡ್ವಾಲ್ ಮತ್ತು ಸುರೇಶ್ ವಾಡ್ಕರ್.

ಸಾವಿರ ಬೋಲೆ ಹೇಳಲು ಆ

ಗೂಡಿನಲ್ಲಿ ಕದ್ದು ಮುಚ್ಚ

ಈಗ ವೇಳೆ 5:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮಾನ್ಸೂನ್ ರಾಗ ಚಿತ್ರಗೀತೆ ಹಾಡಿದ್ದಾರೆ ಅರವಿಂದ್ ವೇಣುಗೋಪಾಲ್.

ನಮೋ ಭೂತಾತ್ಮ ಚಿತ್ರಗೀತೆ ಹಾಡಿದ್ದಾರೆ ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯ ವಾರ 75 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಾ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಂಗ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಆರ್ ಎಸ್ ಗಣೇಶ್ ನಾಯ್ಕ್, ಗಣೇಶ್ ನಾರಾಯಣ್ ಮತ್ತು ದಿವ್ಯಾ ಕುಪ್ಪಸ್ವಾಮಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಗುಪ್ಪ, ಹೊತ್ತು ಹೊತ್ತಿ ಎರಡು ಸುತ್ತು ತಿಂದ್ಕೊಳ್ಳೆ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳೆ.
0: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ,

0: ನಿನ್ ಹುಸು ಅಳ್ಳಿಕತ್ತದ. ಎದೆ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕುಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲು ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತೀವಿ?
2: ಕೂಸಿಗೆ 6 ತಿಂಗಳ ತನಕ ಎದೆ ಹಾಲು ಮಾತ್ರ ಕೊಡ್ಬೇಕು.
0: ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು.
2: 2 ವರ್ಷ ತನಕ ಎದೆ ಹಾಲೇ ಕೊಡು.
0: ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಬೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸೇವಾ ಮಾಹಿತಿ. ಪೋಷಕರು 2026 ಜೂನ್ 28 ಭಾನುವಾರದಂದು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೆ ಲಸಿಕೆಯನ್ನು ಹಾಕಿಸುವಂತೆ ಹಾಗೂ ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸೌಮ್ಯ ಎಂಬ 36 ವರ್ಷ ವಯಸ್ಸಿನ ಹೆಂಗಸು ದಿನಾಂಕ 17/3/2024 ಶಿವಮೊಗ್ಗದಿಂದ ಕಾಣೆಯಾಗಿದ್ದಾರೆ. ಚೆಹರೆಯಾಗಿದೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ಕೋಲು ಮುಖ ಹೊಂದಿರುತ್ತಾರೆ. ಕಾಣೆಯಾದಾಗ ಹಸಿರು ಮಿಶ್ರಿತ ಕಂದು ಬಣ್ಣದ ಚುಡಿದಾರ್ ಧರಿಸಿರುತ್ತಾರೆ. ಇವರಿಗೆ ಕನ್ನಡ ಹಾಗೂ ತುಳು ಭಾಷೆ ಮಾತನಾಡಲು ಬರುತ್ತದೆ. ಇವರ ಸುಳಿವು ಸಿಕ್ಕರೆ ಠಾಣಾಧಿಕಾರಿ, ತೀರ್ಥಹಳ್ಳಿ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 8:35ಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಬೆಂಗಳೂರಿಗೆ ಭೇಟಿ ನೀಡಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನೋತ್ಸವದಲ್ಲಿ ಭಾಗವಹಿಸಿದ ಬಾನುಲಿ ವರದಿ. ನಾಳೆ ಸಂಜೆ 5:30ಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳಾದ ನಶಮುಕ್ತ ಭಾರತ ಸಮಾವೇಶದಲ್ಲಿ ಭಾಗವಹಿಸಿದ ಬಾನುಲಿ ವರದಿ. ನಾಳೆ ಬೆಳಗ್ಗೆ 10:50ಕ್ಕೆ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 11:30ಕ್ಕೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆ ಮತ್ತು ನಾಳೆ ರಾತ್ರಿ 8:00ಗೆ ಮರು ಪ್ರಸಾರಗೊಳ್ಳಲಿದೆ ಬೆಂಗಳೂರು ಕೇಂದ್ರದಿಂದ.

ಈ ಸಂಜೆ 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:50ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026ರ ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಈ ಕುರಿತು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂದರ್ಶನಗೆಳುವರಿ. ಸಂದರ್ಶಕರು ಡಾ ಎಸ್ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಈ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026ರ ಮಾಹಿತಿ. ಕೇಳುವರಿ ಈ ರಾತ್ರಿ 7:40ಕ್ಕೆ ಸಮಾಚಾರ ದರ್ಶನ, 8:00ಕ್ಕೆ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳು.

ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಜನತೆ ಮತ್ತು ಆನ್ಲೈನ್ ವಂಚನೆ ಈ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಹತ್ತು ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರ ಸಂತೂರ್ವಾದನ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಗ್ಗೆ 6 ಗಂಟೆ ತುಂಶಕ್ಕೆ ಗೀತಾರಾಧನೆ, 6:30 ಚಿಂತನ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ, 6:35 ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು, 6:40 ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಕಪ್ಪೆ ಚುಪ್ಪು ಅಣಬೆ ಈ ಕುರಿತು ಡಾಕ್ಟರ್ ಸುಮನಾ ಡಿಎ ಅವರಿಂದ ಮಾಹಿತಿ, 6:40 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಆಯುರ್ವೇದ ಔಷಧಿಗಳು ಬಜ್ಜು ನಿರ್ವಹಣೆ ಈ ಕುರಿತು ಡಾಕ್ಟರ್ ಗಿರಿಧರ್ ಕೆಜಿ ಅವರಿಂದ ಮಾಹಿತಿ ಕೇಳುವಿರಿ. 7:15 ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಈ ಕುರಿತು ಮಾತನಾಡುತ್ತಾರೆ ಭದ್ರಾವತಿಯ ಜ್ಯೋತಿ ರಾಜಶೇಖರ್.

ನಾಳೆ ಬೆಳಿಗ್ಗೆ 7:40 ಹಾಗೂ 8:50 ಚಿತ್ರಗೀತೆಗಳನ್ನು ಕೇಳಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ನಾಳೆ ಮಧ್ಯಾಹ್ನ 12:05 ವನಿತೆ ವ್ಯವಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಧ್ವನಿ ಡಾಕ್ಟರ್ ಮಾನಸ ನಾಗಭೂಷಣ ಅವರಿಂದ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳನ್ನು ಕೇಳುವಿರಿ. 3:00 ಚಲನಚಿತ್ರ ಧ್ವನಿ ವಾಹಿನಿ ಅರುಣ ರಾಗ. 4:00 ಜೈಲು ಹಕ್ಕಿಗಳ ಗಾನ ಸುದೆ, ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಕಾರ್ಯಕ್ರಮ. ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್.

ನಾಳೆ ಸಂಜೆ 5 ಗಂಟೆಗೆ 5:40 ಮತ್ತು 8:30 ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30 ವಿಜ್ಞಾನ ಮುನ್ನಡೆ, 6:50 ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವೆ ಲಂಡನ್ನಲ್ಲಿ ನಡೆಯುವ ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನು ವಾರ್ತಾ ಸಮಯಗಳನ್ನು ಹೊರತುಪಡಿಸಿ ದೆಹಲಿ ಕೇಂದ್ರದ ಸಹಪ್ರಸದಲ್ಲಿ ಕೇಳಬಹುದು. ಉಳಿದಂತೆ ನ್ಯೂಸ್ ಆನ್ ಆ್ಯಪ್ನಲ್ಲಿ ನಮ್ಮ ನಿಲಯದಿಂದ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಈ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಡನೆ ಸಂದರ್ಶನ, ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಚಂದ್ರಮ್ಮ ಮತ್ತು ಸಂಗಡಿಗರಿಂದ ಕೌಲುಪದ ಕೇಳಬಹುದು. ನಾಳೆ ರಾತ್ರಿ 7:40 ನೈತಿಕ ಶಿಕ್ಷಣ, ಈ ಕುರಿತು ಚಳ್ಳಕೆರೆ ವಿಜಯಮ್ಮ ಅವರಿಂದ ಭಾಷಣ ಕೇಳುವರಿ. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಜೀನ್.

ನಾಳೆ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಸುಧೀರ್ ಪಾಂಡೆ ಅವರಿಂದ ತಬಲವಾದನ, ನಂತರ ವಿದ್ವಾನ್ ಎನ್ಎಸ್ ಕಲ್ಯಾಣ ರಾಮನ್ ಅವರಿಂದ ಮೃದಂಗ ವಾದನ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: समायोजिता। अस्याः प्रदर्शिन्याः उद्घाटनं PMML कार्यकारी परिषदः अध्यक्षेण नृपेन्द्र मिश्रेण विहितं। तदनन्तरं प्रधानमंत्री संग्रहालये आगन्तुकानां कृते इयं मुक्ता कृता। अस्यां प्रदर्शिन्यां पीवी नरसिंह रावस्य सार्वजनिक जीवनस्य उत्कृष्टायाः यात्रायाः संस्मरणानि, दुर्लभानि च छायाचित्राणि, आधिकारिक प्रपत्राणि, भाषणानि, अभिलेखीय सामग्र्यश्च प्रदर्शिताः सन्ति। अमेरिकायाः कैलिफोर्निया राज्यस्य फुलेटन नगरे प्रवृत्तायां यूएस ओपन बैडमिंटन प्रतियोगितायां भारतस्य देविका सिहागः, रौनक चौहानः च स्वस्व वर्गेषु विजयम् अवाप्य प्रागुपान्त्य चक्रे प्रविष्टवन्तौ। फीफा विश्व कप स्पर्धायां मिस्र देशः ईरान देशेन सह अंतिमे जी समूहस्य द्वन्द्वे एकम एकम इति अंकैः समता अवाप्य प्रथमतया फीफा विश्व कप स्पर्धायाः नॉकआउट इति चरणे प्रविष्टः। अस्मिन् द्वन्द्वे ईरान देशस्य रामिन डिजाइन क्रीडायाः नायकत्वेन उद्घोषितः। अधुना राउंड ऑफ 32 चरणे तस्य सम्मुखीकरणं ऑस्ट्रेलिया दलेन सह भविष्यति इति वार्ताः।
1: आकाशवाणी समय 6:30 ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತೀಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನಿನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ

0: ಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಇಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಈಗ ವೇಳೆ 6:35:42.

ನಮ್ಮಲ್ಲಿಂದ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಈ ಕುರಿತು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಡಾಕ್ಟರ್ ನಾಗರಾಜ್ ಆರ್ ಅವರಿಂದ ಈ ಸಂದರ್ಶನ ಕೇಳಿರಿ. ಸಂದರ್ಶಕರು ಎಸ್ಎಂ ಸುಧಾಕರ್. ನಂತರ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಮಾಹಿತಿ.

0: ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ

0: ಅಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ದಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋವನ್ನು ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಡಿಡಿ ನ್ಯೂಸ್ ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ

ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಇದು ಆಕಾಶವಾಣಿ ಬೆಂಗಳೂರು ಸಮಯ.
1: ಈಗ ವೇಳೆ 6:52 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMA ಶಿವಮೊಗ್ಗ ಶಾಖೆ

0: ಹಾಗೆಯೇ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2023 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಈ ಕುರಿತು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಡಾ ನಾಗರಾಜ್ ಆರ್ ಅವರೊಂದಿಗೆ ಸಂದರ್ಶನ ಕೇಳೋಣ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ನಾಗರಾಜ್ ಆರ್ ಅವರು ಇದ್ದಾರೆ, ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ. ಇವರು ಈಗ June 1-30 ಕೃಷಿ ಭೂಮಿ ಉಳಿಸಿ ಅಭಿಯಾನ ಅನ್ನುವಂತ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಆಯಾ ತಾಲೂಕುಗಳಲ್ಲಿ, ಆಯಾ ಹಳ್ಳಿಗಳಲ್ಲಿ, ಆಯ್ದ ಒಂದು ಹಳ್ಳಿಗಳಲ್ಲಿ ಮತ್ತೆ ಆಯ್ದ ಒಂದು ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದ ಮೂಲಕ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಒಂದು ಆದೇಶದ ಮೂಲಕ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಬನ್ನಿ ಈಗ ಅವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ICAR ನ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿಂದ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತ ನಮಸ್ಕಾರ ಡಾಕ್ಟರ್ ಆರ್ ನಾಗರಾಜ್ ಅವರೇ.
4: ನಮಸ್ಕಾರ ಸರ್. ಇವತ್ತು ದೇಶಾದ್ಯಂತ June 1-30 ಖೇತ್ ಬಚಾವೋ ಆಂದೋಲನವನ್ನ ಪ್ರಾರಂಭ ಆಗಿದೆ. ಕೃಷಿ ಭೂಮಿಯ ಫಲವತ್ತತೆಯನ್ನು ರಕ್ಷಿಸಿ ಸುಸ್ಥಿರ ಬೇಸಾಯಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ವತಿಯಿಂದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದ ಖೇತ್ ಬಚಾವೋ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಿಂದನೂ ಕೂಡ ಕೃಷಿ ಇಲಾಖೆಯ ಜೊತೆಗೂಡಿ ನಾವು ಕೂಡ ಈ ಒಂದು June 1-30 ಈ ಖೇತ್ ಬಚಾವೋ ಅಂದ್ರೆ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಆಲ್ರೆಡಿ 1 ಪ್ರಾರಂಭ ಮಾಡಿದೀವಿ. ಪ್ರತಿದಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಪ್ರತಿದಿನ 2 or 3-4 ಹಳ್ಳಿಗಳಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ರೈತರನ್ನ ಸಂಗ್ರಹ ಮಾಡಿ ಕೃಷಿ ಇಲಾಖೆ ಜೊತೆಗೆ ಒಟ್ಟುಗೂಡಿ ಈ ಕೃಷಿ ಭೂಮಿ ಉಳಿಸಿ ಅಭಿಯಾನದ ಬಗ್ಗೆ ಅವರಿಗೆ ಸಮಗ್ರ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇವೆ. ಇದು 30 ನಿರಂತರವಾಗಿ ನಾವು ಪ್ರತಿದಿನ 3-4 ಹಳ್ಳಿಗಳಲ್ಲಿ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೃಷಿ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರಸ್ತುತ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಅತಿಯಾದ ಹಾಗೂ ಅವೈಜ್ಞಾನಿಕ ರಾಸಾಯನಿಕ ಗೊಬ್ಬರಗಳು ಮತ್ತು ತೀವ್ರ ಕೀಟನಾಶಕಗಳ ಬಳಕೆಯಿಂದಾಗಿ ನಾವು ನೋಡ್ತಾ ಇದ್ವಿ ಆ ಮಣ್ಣಿನ ಫಲವತ್ತತೆ ದಿನ ಕ್ಷೀಣ್ತಾ ಇದೆ. ಇದರಿಂದಾಗಿ ಭೂಮಿಯ ಒಟ್ಟಾರೆ ಆರೋಗ್ಯವನ್ನು ಕೂಡ ಹದಗೆಡ್ತಾ ಇದೆ. ಒಟ್ಟು ಇದೇನಾಗ್ತದೆ ಅಂದ್ರೆ ಒಟ್ಟು ಬೆಳೆಗಳ ಒಟ್ಟು ಉತ್ಪಾದನೆ ಮತ್ತು ಗುಣಮಟ್ಟದ ಮೇಲೆ ತುಂಬಾ ಹಾನಿಕಾರಕ ಒಂದು ಪರಿಣಾಮಗಳು ಉಂಟು ಮಾಡುತ್ತಿದೆ. ಇಂಥ ಒಂದು ಗಂಭೀರ ಪರಿಸ್ಥಿತಿಯನ್ನ ಮನಗೊಂಡು ಮಣ್ಣಿನ ಆರೋಗ್ಯದ ನೈಜ ಮಹತ್ವ, ವೈಜ್ಞಾನಿಕ ಮಣ್ಣು ಪರೀಕ್ಷೆ ಅನಿವಾರ್ಯತೆ, ಸಮತೋಲಿತ ಪೋಷಕಾಂಶಗಳ ಸಮರ್ಪಕ ನಿರ್ವಹಣೆ, ಸಾವಯವ ಮತ್ತು ನೈಸರ್ಗಿಕ ಗೊಬ್ಬರಗಳ ಬಳಕೆಗಳ ಉತ್ತೇಜನಕ್ಕೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಗ್ರಾಮೀಣ ಭಾಗದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಇದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಅರಿವು ಮತ್ತು ಪ್ರಾಯೋಗಿಕ ಮಾರ್ಗದರ್ಶನ ಮೂಡಿಸುವ ಸಲುವಾಗಿ ಈ ಅಭಿಯಾನವನ್ನು ಮುಖ್ಯವಾಗಿ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಈ ಅಭಿಯಾನದಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮೇನ್ ಆಗಿದೆ. ಕೃಷಿ ಭೂಮಿಯನ್ನು ಉಳಿಸುವಂತದ್ದು ನಿಮಗೆ ಗೊತ್ತಿರುವ ಹಾಗೆ ಇತ್ತಿನ ರಾಸಾಯನಿಕ ಬಳಕೆಯಿಂದಾಗಿ ಭೂಮಿಯ ತುಂಬಾ ಹದಗೆಡ್ತಾ ಇದೆ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಕೃಷಿ ರಂಗದ ಭವಿಷ್ಯವನ್ನು ಭದ್ರಗೊಳಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆ ಆಗಿದೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಮೊದಲನೇದಾಗಿ ನಾವು ಹೇಳೋದಂದ್ರೆ ಎಲ್ಲರೂ ಕೂಡ ರೈತರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಅನ್ನೋದ್ರ ಬಗ್ಗೆ, ಅದರ ಮಣ್ಣು ಪರೀಕ್ಷೆ ಮಹತ್ವವನ್ನು ಅವರಿಗೆ ಅರಿವು ಮಾಡಿಸ್ಕೊಡ್ತಾ ಇದ್ವಿ. ಆ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಅದರ ಆಧಾರದ ಮೇಲೆ ಸಮರ್ಪಕವಾಗಿ ಗೊಬ್ಬರಗಳನ್ನು ಹಾಕುವಂತಹ ವಿಧಾನವನ್ನ ನಮ್ಮ ಕೃಷಿ ವಿಜ್ಞಾನದ ವಿಜ್ಞಾನಿಗಳು ನಿರಂತರವಾಗಿ ರೈತರ ತಾಕುಗಳಲ್ಲಿ ಮತ್ತು ರೈತರನ್ನ ಈ ಒಂದು ಅಭಿಯಾನದಲ್ಲಿ ಮುಖ್ಯವಾಗಿ ಅವರಿಗೆ ಹೇಳಿಕೊಡುವಂತ ಮೊದಲನೇ ಒಂದು ಉದ್ದೇಶ ಆಗಿದೆ. ಅಂತ ಏನಾಗ್ತದೆ ಅಂದ್ರೆ ಈಗ ನಮಗೆ ಮತ್ತೆ ಯಾವ ರೀತಿಯಾಗಿ ಕೃಷಿ ಭೂಮಿಯನ್ನು ಉಳಿಸುವುದು ಇದು ಬಹಳ ಮುಖ್ಯ. ಮಣ್ಣಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಭೂಮಿಯನ್ನು ಯಾವ ರೀತಿ ಫಲವತ್ತತೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಹತ್ವವಾಗಿ ನಾವು ಈ ಒಂದು ಖೇತ್ ಬಚಾವ್ ಅಭಿಯಾನದಲ್ಲಿ ರೈತರಿಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಭೂಮಿಯನ್ನು ಉಳಿಸುವುದು ಇವತ್ತು ನಾವೇನ್ ಮಾಡ್ತೇವೆ, ಇವತ್ತು ಸಾವಯವ ಕೃಷಿ ಕೃಷಿ ಅಥವಾ ನೈಸರ್ಗಿಕ ಕೃಷಿಯ ಬಗ್ಗೆ ಹೆಚ್ಚಿನ ಒಲವನ್ನ ಕೊಡಿ ಅಂತೇಳಿ ರೈತರಲ್ಲಿ ಕೇಳ್ತಾ ಇದ್ದೇವೆ. ಆದ್ರೂ ಕೂಡ ಇವತ್ತಿನ ಒಂದು ಅಭಿಯಾನದಲ್ಲಿ ಏನಾಗ್ತಾ ಇದೆ, ಮಣ್ಣು ಆಲ್ರೆಡಿ ಮಣ್ಣಿನಲ್ಲಿ ಫಲವತ್ತತೆನೇ ಇಲ್ಲ, ಆ ಒಂದು ಸ್ಥಿತಿಯಲ್ಲಿ ಮಣ್ಣು ಬಂದಿರೋದ್ರಿಂದ ಅಟ್ಲೀಸ್ಟ್ ಒಂದು 25-50% ಆದ್ರೂ ಕೂಡ ರೈತರು ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಅಷ್ಟು ಒಂದು 25%-30% ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ, ಕಮ್ಮಿ ಬೆಳೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಲಿಕ್ಕೆ ರೈತರಲ್ಲಿ ತುಂಬಾ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಈ ಅಭಿಯಾನದಲ್ಲಿ ಯಥೇಚ್ಛವಾಗಿ ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ನಾವೆಲ್ಲರೂ ಕೂಡ ಎಲ್ಲ ವಿಜ್ಞಾನಿಗಳು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿದೆ ಜೈವಿಕ ಗೊಬ್ಬರಗಳಂದ್ರೆ ಇದು ಕೃಷಿ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿರುವಂತಹ ಗೊಬ್ಬರಗಳೇನು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಈ ಜೈವಿಕ ಗೊಬ್ಬರಗಳ ಉಪಯೋಗದಿಂದ ಬಿತ್ತನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಜೈವಿಕ ಗೊಬ್ಬರಗಳಲ್ಲಿ ಮೂರು ವಿಧಾನಗಳಿದೆ. ಒಂದು ಮುಖ್ಯವಾಗಿ ಒಂದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಹಾಗೂ ಪೊಟಾಷ್ ಕರಗಿಸುವ ಜೈವಿಕ ಗೊಬ್ಬರಗಳು ಅಂತೇಳಿ ಮೂರು ನಮೂನೆ ಜೈವಿಕ ಗೊಬ್ಬರಗಳು ನಿಮಗೆ ಸಿಗ್ತದೆ. ಈ ಗೊಬ್ಬರಗಳನ್ನ ನೀವು ಬೀಜಗಳಿಗೆ ಲೇಪನ ಮಾಡುವ ಮುಖಾಂತರ ಉಪಯೋಗ ಮಾಡಬಹುದು. ಇದ್ರ ಉಪಯೋಗ ಏನಂದ್ರೆ ಈ ಮೂರನ್ನು ಉಪಯೋಗ ಮಾಡೋದ್ರಿಂದ ನೀವು ಸುಮಾರು ಒಂದು 25-30% ಅಷ್ಟು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಏನ ಸಾರ್ವಜನಿಕ ಸ್ಥಿರಿಸುವ ಸೂಕ್ಷ್ಮಾಣು ಜೀವಿಗಳಲ್ಲಿ ಒಂದು ರೈಜೋಬಿಯಂ ಬರ್ತದೆ. ಯಾರು ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದೀರಾ ಅವರು ಈ ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಬೀಜಗಳಿಗೆ ಲೇಪನವನ್ನು ಮಾಡಬಹುದು. ಅದೇ ರೀತಿ ನೀವು ಬೇರೆ ಬೆಳೆ ಮೆಕ್ಕೆಜೋಳ ಇರುವುದು ಬೇರೆ ರೈಜೋಬಿಯ ದ್ವಿದಳ ಬಿಟ್ಟು ಬೇರೆ ಯಾವುದೇ ಬೆಳೆ ಬೆಳೆದ್ರು ಕೂಡ ನೀವು ಅಜಿಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪೈರ್ಲಮ್ ಅಂತೇಳಿ ಸಾರ್ವಜನಿಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ ಸಿಗ್ತದೆ. ಮತ್ತೆ ಇನ್ನೊಂದು ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಮತ್ತು ಪೊಟಾಸ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳ ಎರಡು ಗೊಬ್ಬರಗಳು ನಾವ್ ಹೇಳ್ತೀವಿ PSB ಅಂತ ಹೇಳ್ತೀವಿ ಮತ್ತೆ KSB ಅಂತ ಹೇಳ್ತೀವಿ. ರಂಜಕ ಕರಗಿಸುವ ಮತ್ತು ಪೊಟಾಸ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರಗಳನ್ನು ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡಬಹುದು. ಬರೀ ದ್ವಿದಳ ದಳ ಏಕದಳ ಧಾನ್ಯ ಅಂತಾನೆ ಇಲ್ಲ, ಎಲ್ಲಾ ಬೆಳೆಗಳಿಗೂ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ತರಕಾರಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಬೆಳೆಗಳಿಗೂ ಕೂಡ ಈ ಎರಡು ಜೈವಿಕ ಗೊಬ್ಬರಗಳನ್ನು ಯೂಸ್ ಮಾಡಬಹುದು. ರೈಜೋಬಿಯಂ ಮಾತ್ರ ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗ ಮಾಡಬೇಕು. ಈ ಒಂದು ಈಗ ಆಲ್ರೆಡಿ ಈಗ ನಾಟಿ ಮಾಡೋ ಸಮಯಗಳಿದೆ, ಈಗ ಬಿತ್ತನೆ ಮಾಡೋ ಸಮಯ ಇದೆ, ಇವುಗಳನ್ನು ಬೀಜಗಳಿಗೆ ಲೇಪನ ಮಾಡುವ ಮೂಲಕ ಇವುಗಳನ್ನು ಉಪಯೋಗ ಮಾಡಬಹುದು. ಇದೆಲ್ಲ ನಿಮಗೆ ಇವತ್ತು ಹೆಚ್ಚಾಗಿ ಇದು ನಿಮಗೆ ಲಿಗ್ನೈಟ್ ಪೌಡರ್ ರೂಪದಲ್ಲಿ ಸಿಗ್ತದೆ, ಕರಿ ಪೌಡರ್ ರೂಪದಲ್ಲಿ ಸಿಗ್ತದೆ, ಅಥವಾ ಈಗ ನಿಮಗೆ ಲಿಕ್ವಿಡ್ ದ್ರವ ರೂಪದಲ್ಲಿ ಕೂಡ ಸಿಗ್ತಾ ಇದೆ. ಸಿಕ್ಕಾಗಿ ಏನು ಮಾಡ್ಬೇಕಂದ್ರೆ ಈ ಒಂದು ಕಪ್ಪು ಪುಡಿ ರೂಪದಲ್ಲಿ ಸಿಕ್ಕಿದ್ದೆ ಆದ್ರೆ ಅದನ್ನೊಂದು 10% ಒಂದು ಸಕ್ಕರೆ ದ್ರಾವಣ ಮಾಡ್ಕೊಂಡ್ಬಿಟ್ಟು ಈಗ ಸುಮಾರು ಪ್ರೈವೇಟ್ ಕಂಪನಿಗಳಲ್ಲಾದ್ರೆ ಅದು ಅಡೆಸಿವ್ ಅಂತಾನೆ ಕೊಡ್ತಾರೆ, ಅದನ್ನ ಯೂಸ್ ಮಾಡಬಹುದು. ಅದಿಲ್ಲ ಅಂದ್ರೆ ಒಂದು 10% ಸಕ್ಕರೆ ದ್ರಾವಣ ಮಾಡಿಬಿಟ್ಟು ಅದರಲ್ಲಿ 1 liter ಮಾಡಿಬಿಟ್ಟು ಅದರಲ್ಲಿ 1 kg ಜೈವಿಕ ಗೊಬ್ಬರವನ್ನ ಮೂರನ್ನು ಮಿಕ್ಸ್ ಮಾಡಿ ಒಂದು ಸ್ಲರಿ ಮಾಡ್ಬಿಡೋದು. ಸ್ಲರಿ ಮಾಡಿ ಪೇಸ್ಟ್ ತರ ಮಾಡ್ಬಿಟ್ಟು ನೀವೇನು ಬಿತ್ತನೆ ಮಾಡಬೇಕಲ್ಲ ಬೀಜಗಳನ್ನ, ಆ ಬೀಜಗಳನ್ನ 1/2 ಗಂಟೆ ಮುಂಚೆ ಈ ಒಂದು ಸ್ಲರಿಯಲ್ಲಿ ಆ ಬೀಜಗಳನ್ನ ಅದ್ಬಿಟ್ಟು ಆಮೇಲೆ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತದೆ, ಬೀಜದ ಸುತ್ತಲೂ ಕೂಡ ಈ ಜೈವಿಕ ಗೊಬ್ಬರ ಲೇಪನ ಆಗೋದ್ರಿಂದ ಏನಾಗ್ತದೆ, ಆ ಜೀವಿಗಳು ಬೀಜದಲ್ಲಿ ಸುತ್ತಲೂ ಭೂಮಿಯಲ್ಲಿ ಬೆಳ್ಕೊಂಡು ಆಮೇಲೆ ಗಿಡಗಳಿಗೆ ಪೋಷಕಾಂಶಗಳನ್ನ ಒದಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಇದು ಸಾಧ್ಯವಾಗದೆ ಇದ್ರೆ ಎಲ್ಲೆಲ್ಲಿ ನಾಟಿ ಮಾಡ್ಲಿಕ್ಕೆ ಅವಕಾಶ ಇದೆ, ಈಗ ಭತ್ತದ ನಾಟಿ ಇರ್ಬೋದು, ತರಕಾರಿ ಬೆಳೆಗಳು ನಾಟಿ ಮಾಡುದು, ಅಲ್ಲೇನ್ ಮಾಡ್ಬೇಕಂದ್ರೆ ಒಂದು 10 liter ನೀರು, ಒಂದು ಡ್ರಮ್ ಅಲ್ಲಿ ನೀರು ತಗೊಂಡ್ಬಿಟ್ಟು ಬೇಸಿನಲ್ಲಿ ನೀರು ತಗೊಂಡ್ಬಿಟ್ಟು 10 liter ನೀರಿಗೆ ಎಲ್ಲ 1 kg ಈ ಸಾರಜನಕ ಅಜಿಟೋಬ್ಯಾಕ್ಟರ್ 1 kg, PSP 1 kg, KSP 1 kg, ಈ ಮೂರು 1 kg ಮಾಡಿ ಸ್ಲರಿ ಮಾಡ್ಬಿಟ್ಟು ನೀವು ನಾಟಿ ಮಾಡಬೇಕಾದ್ರೆ ಆ ಬೇರುಗಳನ್ನ ಸುಮಾರು 10-15 ನಿಮಿಷ ಈ ಒಂದು ದ್ರಾವಣದಲ್ಲಿ ಅದ್ಬಿಟ್ಟು ಆಮೇಲೆ ನಾಟಿ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆ ಸೂಕ್ಷ್ಮಾಣು ಜೀವಿಗಳ ಏನು ಸ್ಲರಿ ಇದೆ ಅದು ಬೇರುಗಳಿಗೆಲ್ಲ ಸೇರ್ಕೊಳ್ಳುತ್ತೆ. ಆಮೇಲೆ ಬೇರುಗಳು ಸೇರ್ಕೊಂಡಾಗ ಅದು ಭೂಮಿಯಲ್ಲಿ ಹೋದಾಗ ಭೂಮಿಯಲ್ಲಿ ಬೆಳ್ಕೊಂಡ್ಬಿಟ್ಟು ಈ ಮೂರು ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತದೆ. ಇದು ಎರಡೂ ಸಾಧ್ಯವಾದ ಪಕ್ಷದಲ್ಲಿ ನೀವೆಂದು ಈಗ ಕೊಟ್ಟಿಗೆ ಗೊಬ್ಬರಗಳನ್ನು ಹೊಡಿತಾ ಇದ್ದೀರಾ ಹೊಲಗಳಿಗೆ, ಗೊಬ್ಬರವನ್ನು ಹೊಡೆಯುವ ಸಮಯದಲ್ಲಿ ನೀವನ್ನು ಒಂದು ಟ್ರಾಕ್ಟರ್ ಲೋಡ್ ಗೊಬ್ಬರ ಹೊಡಿತೀರಾ ಅಂತ ಇಟ್ಕೊಳ್ಳಿ. ಒಂದು ಟ್ರಾಕ್ಟರ್ ಲೋಡ್ಗೆ 2 kg, 2 kg ಅಜಿಟೋಬ್ಯಾಕ್ಟರು, 2 kg ಅಜೋಸ್ಪೈರ್ಲಮ್, 2 kg ಪೊಟಾಷ್ ಆಲುಬಲೈಸರು, ಇನ್ನೊಂದು 2 kg ಫಾಸ್ಫರಸ್ ರಂಜಕ ಕರಗಿಸು, ಈ ಎಲ್ಲಾ ಎಷ್ಟು ವಿಧಗಳ ಜೈವಿಕ ಎಲ್ಲಾ ವಿಧದ ಜೈವಿಕಗಳು 2 kg ಅನ್ನ ಒಂದು ಟ್ರಾಕ್ಟರ್ ಲೋಡ್ ಮಣ್ಣಲ್ಲಿ ಗೊಬ್ಬರದಲ್ಲಿ ಬೆರೆಸ್ಬಿಟ್ಟು ಆಮೇಲೆ ಅದನ್ನ ಹೊಲಗಳಿಗೆ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅದುಗಳ ವಂಶಾಭಿವೃದ್ಧಿ ತುಂಬಾ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲೂ ಕೂಡ ನೀವು ಜೈವಿಕ ಗೊಬ್ಬರ ಈ ಮೂರು ರೀತಿಯಲ್ಲಿ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗುತ್ತದೆ. ಒಂದು ಬೀಜ ಲೇಪನ ಮಾಡುವ ಮೂಲಕ, ಒಂದು ನಾಟಿ ಮಾಡುವಗಳಲ್ಲಿ ನಾಟಿಯನ್ನು ಅದ್ದಿಬಿಟ್ಟು ಮಾಡುವಂತದ್ದು, ಮತ್ತೆ ಈ ಎರಡು ಸಾಧ್ಯವಾಗದಲ್ಲಿ ಭೂಮಿಗೆ ಸೇರುವಂತದ್ದು. ಇಲ್ಲಿ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ ಆ ಟೈಮಲ್ಲಿ ಸೇರಿಸ್ಬಿಟ್ಟು ಹಾಕಿದ್ರೆ ತುಂಬಾ ಮಹತ್ವ ಬರ್ತದೆ. ಇನ್ನು ಹೇಳಿದಂಗೆ ಇದು ಸಾರಜನಕ ನಿಮಗೆ ಸಾವಯವ ಸಾವಯವ ರಂಜಕ ಸಾವಯವ ಪೊಟಾಷ್ ಅನ್ನ ಭೂಮಿಗೆ ಸೇರಿಸೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ತುಂಬಾ ಜಾಸ್ತಿ ಆಗ್ತದೆ. ಮತ್ತೆ ಈ ಜೈವಿಕ ಗೊಬ್ಬರಗಳು ಎಲ್ಲ ಕಡೆ ಸಿಗ್ತಾ ಇದೆ ನಿಮಗೆ. ಈಗಂತ ಇತ್ತ ಈ ಪರಿಸ್ಥಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಿಗ್ತಾ ಇದೆ, ಖಾಸಗಿ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದೆ. ಅಲ್ಲೂ ಸಿಗ್ತಾ ಇದೆ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಕಾಲೇಜ್ ಆವರಣದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದೆ. ಅದು ನಮ್ಮ ಮೇನ್ ರೋಡ್ ಅಲ್ಲಿ ಸಹ್ಯಾದ್ರಿ ಮಾರ ಮಾರಾಟ ಮಳಿಗೆ ಅಂತಿದೆ, ಅಲ್ಲೂ ಕೂಡ ನಿಮಗೆ ಈ ಎಲ್ಲಾ ರೀತಿಯ ಜೈವಿಕ ಗೊಬ್ಬರಗಳು ಸಿಗ್ತವೆ. ಅದಲ್ಲದೆ ನಿಮಗೆ ಟ್ರೈಕೋಡರ್ಮಾ ಸಿಗ್ತದೆ, ಸುಡಮಾನಸ್ ಸಿಗ್ತದೆ, ಮೈಕ್ರೋರಿಜಾ ಸಿಗ್ತದೆ, ಇವೆಲ್ಲವನ್ನೂ ಕೂಡ ನೀವು ಖರೀದಿ ಮಾಡಿ ನಿಮ್ಮ ಬೆಳೆಗಳಿಗೆ ಈ ಒಂದು ನಾಟಿ ಮಾಡೋಕ್ಕಿಂತ ಈ ಬಿತ್ತನೆ ಮತ್ತು ನಾಟಿ ಮಾಡೋದ್ರ ಮುಂಚೆ ಭೂಮಿಯಲ್ಲಿ ಸೇರಿಸಿದ್ರೆ ನಿಮಗೆ 25-30% ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಉಪಯೋಗಕಾರಿ ಆಗ್ತದೆ. ಹಾಗಾಗಿ ಎಲ್ಲ ರೈತರು ಕೂಡ ಈ ಒಂದು ಜೈವಿಕ ಗೊಬ್ಬರ ಸದುಪಯೋಗ ಮಾಡಿಕೊಂಡು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮಗೆ ಏನಂತಾರೆ, ಜೈವಿಕ ಗೊಬ್ಬರಗಳಲ್ಲಿ 3-4 ನಮೂನೆ. ಒಂದು ರಾಸಾಯನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿದೆ, ನಂತರ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ನಂತರ ಪೊಟಾಸ್ ಕರಗಿಸುವ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ಆಮೇಲೆ ಕಾಂಪೋಸ್ಟ್ ಅನ್ನ ಮಾಡಲಿಕ್ಕೆ ಉಪಯೋಗ ಜೀವಾಣುಗಳಿದ್ದಾವೆ, ಆಮೇಲೆ ಜೈವಿಕ ನಾಶಕಗಳು, ಜೈವಿಕ ಶಿಲೀಂದ್ರನಾಶಕಗಳು ಕೂಡ ಇವೆಲ್ಲವೂ ಸೇರಿ ಒಟ್ಟು ಜೈವಿಕ ಶಿಲೀಂದ್ರನಾಶಕ ಇರಬಹುದು, ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ನಾವು ಭೂಮಿಯ ಫಲವತ್ತತೆಯನ್ನು ತುಂಬಾ ಜಾಸ್ತಿ ಮಾಡಬಹುದು. ಮತ್ತೆ ಈ ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಸುಮಾರು 25-30% ಆದ್ರೂ ಕೂಡ ನಾವು ಕಮ್ಮಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ನಾವು ನೋಡಿದಾಗ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ರೈಜೋಬಿಯಂ ಅಂತ ಬರ್ತದೆ. ರೈಜೋಬಿಯಂ ಇರ್ಬೋದು, ಅಜಿಟೋಬ್ಯಾಕ್ಟರ್ ಇರ್ಬೋದು, ಅಜೋಸ್ಪೈರಿಲಮ್ ಇರ್ಬೋದು, ಅಥವಾ ಬ್ಲೂಲಿನ್ ಆಲ್ಗ ಇರ್ಬೋದು, ನಾಷ್ಟ, ಇವೆಲ್ಲ ಕೂಡ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು. ಇದೇನು ಮಾಡ್ತೇವೆ ಅಂದ್ರೆ, ನಾವು ಇದನ್ನು ಉಪಯೋಗ ಮಾಡೋದ್ರಿಂದ ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಿಲಮ್ ಅಥವಾ ರೈಜೋಬಿಯಂ ಇವನ್ನು ಉಪಯೋಗ ಮಾಡೋದ್ರಿಂದ ಇವನ್ ಮಾಡ್ತಾರೆ, ವಾತಾವರಣದಲ್ಲಿರುವ ಸಾರಜನಕವನ್ನ ಭೂಮಿಯೊಳಗೆ ಹಿಡಿದಿಟ್ಬಿಟ್ಟು ಅದನ್ನ ಗಿಡಗಳಿಗೆ ಕೊಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಅವಾಗ ಏನಾಗ್ತದೆ ಅಂದ್ರೆ, ನಮಗೆ ಸುಮಾರು 25% ನಾವು ಈಗ 100 kg ಯೂರಿಯಾ ಕೊಡಬೇಕಾದ್ರೆ ಒಂದ್ ಬರೀ 70 kg ಕೊಟ್ಟರೆ ಸಾಕಾಗುತ್ತೆ. ಹಾಗೆ 30 kg ಅಷ್ಟು ಸಾರಜನಕವನ್ನು ನಾವು ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ಬಳಕೆ ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಒಬ್ರು ಮಾಡಿದ್ರೆ 1 ಎಕರೆಯಲ್ಲಿ ನಾವು 30 kg ಉಳಿಸೋದಾದ್ರೆ ಎಷ್ಟು ಅಗಾಧವಾದ ಪ್ರಮಾಣದಲ್ಲಿ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ, ಸಾವಯವ ಸಾರಜನಕ ನಮ್ಮ ಭೂಮಿಗೆ ಸೇರೋದ್ರಿಂದ ಭೂಮಿಯ ಫಲವತ್ತತೆ ತುಂಬಾ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಅದೇ ರೀತಿ ನಾವು ಇನ್ನೊಂದು ಜೈವಿಕ ಗೊಬ್ಬರ ನೋಡಿದಾಗ, ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು. ನಾವು ನೋಡಿದಾಗ ನಾವು ಸುಮಾರಷ್ಟು ಸಾಯಿಲ್ ರಿಪೋರ್ಟ್ ಅಲ್ಲಿ ನೋಡ್ತಾ ಇರ್ತೀವಿ, ರಂಜಕದ ಅಂಶ ಜಾಸ್ತಿ ತೋರಿಸ್ತಾ ಇದೆ. ಏನಾಗ್ತಾ ಇದೆ, ನೀವು ರಂಜಕವನ್ನು ಭೂಮಿಗೆ ಹಾಕಿದಾಗ ನಮ್ಮ ಭೂಮಿಯಲ್ಲಿ ಅದಲ್ಲದೆ ನಮ್ಮಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಅಲ್ಯೂಮಿನಿಯಂ ಅಂಶ ಇರ್ತದೆ, ಮ್ಯಾಂಗನೀಸ್ ಅಂಶ ಇರ್ತದೆ, ಮೆಗ್ನೀಷಿಯಂ ಅಂಶ ಇರ್ತದೆ. ನೀವೇನು ರಂಜಕವನ್ನು ಹಾಕ್ತೀರಾ, ಸ್ವಲ್ಪ 30% ರಂಜಕ ಗಿಡಗಳು ತಗೊಳ್ತವೆ, ಇನ್ನು ಸ್ವಲ್ಪ ಆವಿಯಾಗಿ ಹೋಗ್ತದೆ, ಇನ್ನೊಂದು ಸ್ವಲ್ಪ ನೀರಿನಲ್ಲಿ ಕರು ಹೋಗ್ತದೆ, ಇನ್ನು ಸ್ವಲ್ಪ ಏನಾಗ್ತದೆ ಅಂದ್ರೆ, ಈ ಒಂದು ಕಬ್ಬಿಣದ ಜೊತೆ ಅಥವಾ ಐರನ್ ಜೊತೆ ಸೇರಿಕೊಂಡು ಕಬ್ಬಿಣದ ಫಾಸ್ಫೇಟ್ ಆಗ್ತದೆ, ಅಲ್ಯೂಮಿನಿಯಂ ಫಾಸ್ಫೇಟ್. ಈ ರೀತಿ ಕಾಂಪ್ಲೆಕ್ಸ್ ಆಯ್ತು ಅಂದ್ರೆ ರಂಜಕ ಯಾವುದೇ ಕಾರಣಕ್ಕೂ ಅದು ಗಿಡಗಳಿಗೆ ಸಿಗೋದಿಲ್ಲ. ಅಂತ ಸಮಯದಲ್ಲಿ ನಾವು ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳನ್ನು ಉಪಯೋಗ ಮಾಡಿದ್ದೆ ಆದ್ರೆ, ಈ ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವ ಅಂದ್ರೆ, ಈ ಕಾಂಪ್ಲೆಕ್ಸ್ ಆಗಿರುವ ಫಾಸ್ಫೇಟ್ ಅನ್ನ ನೀರಿನಲ್ಲಿ ಕರಗುವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತವೆ. ಅವಾಗ ಏನಾಗ್ತದೆ, ಗಿಡಗಳಿಗೆ ಸಿಗ್ತದೆ. ಹಾಗಾಗಿ ಈ ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳು ಅಂತ PSB ಅಂತೇಳಿ, PSM ಅಂತ ಹೇಳ್ತೀವಿ, ಫಾಸ್ಫೇಟ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫೇಟ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ. ಈ ರೀತಿಯ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ, ಮತ್ತೆ ರಂಜಕಕ್ಕೂ ಕೂಡ ನೀವು ಒಂದು 25-30% ರಂಜಕ ರಾಸಾಯನಿಕ ಗೊಬ್ಬರ ಕೊಡುವುದನ್ನು ಕೂಡ ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ರಾಸಾಯನಿಕಗಳನ್ನು, ಅದೇ ರೀತಿ ನಮಗೆ ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತಿದೆ, ಪೃಥ್ವಿಯ ಅಂತ ಹೇಳ್ತೀವಿ, ಅದು ಕೂಡ ಅಷ್ಟೇ, ಪೊಟಾಶ್ ಕೂಡ ಅಷ್ಟೇ, ನಮಗೆ ಅಗತ್ಯವಾಗಿ ಬೆಳೆಗಳಿಗೆ ಬೇಕಾಗಿರುವಂತಹ ಪೋಷಕಾಂಶ. ಈ ಪೋಷಕಾಂಶ ಜಾಸ್ತಿ ರೈತರು ಕೊಡೋದಿಲ್ಲ. ಹಾಗೆ ಬಂದ್ಬಿಟ್ಟು ರಂಜಕ, ಇದು ಪೊಟಾಶ್ ಕರಗಿಸುವ ಸೂಕ್ಷ್ಮವಾದ ಜೀವಳ ಪ್ರೊಟೋರಿಯಾ ಅಂತ ಹೇಳಿ ಸಿಗ್ತದೆ. ಇದನ್ನ ನೀವು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಭೂಮಿಯಲ್ಲಿರುವ ಪೊಟಾಶ್ ಅನ್ನ ಕರಗಿಸ್ಬಿಟ್ಟು ಗಿಡಗಳಿಗೆ ಕೊಡುವಂತ ರೂಪದಲ್ಲಿ ಇದು ಕನ್ವರ್ಟ್ ಮಾಡ್ತದೆ. ಆ ರೀತಿಯಾಗಿ ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಈ ಮೂರು, ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ, ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ, ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೈವಿಕ ಗೊಬ್ಬರ, ಈ ಮೂರು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ನೀವು ಒಟ್ಟಾರೆಯಾಗಿ, ನೀವೇನು ಯೂರಿಯಾ ಇರ್ಬೋದು, DAP ಇರ್ಬೋದು, ಪೊಟಾಶ್ ಇರ್ಬೋದು, ಈ ಮೂರು ರಾಸಾಯನಿಕ ಗೊಬ್ಬರಗಳಲ್ಲಿ ಸುಮಾರು 25-30% ಕಡಿಮೆ ಭೂಮಿಗೆ ನಾವು ಅಪ್ಲೈ ಮಾಡಬಹುದು. ಮತ್ತೆ ಇನ್ನೊಂದು, ಇದಕ್ಕಿಂತ ಜಾಸ್ತಿ ನಮಗೆ 30% ರಾಸಾಯನಿಕ ಗೊಬ್ಬರ ಸೇವ್ ಆಗೋದಲ್ಲದೆ ನಿಮ್ಮ ಭೂಮಿಯ ಫಲವತ್ತತೆ ತುಂಬಾ ಹೆಚ್ಚೆತ್ತವಾಗಿ ಇಂಪ್ರೂವ್ ಆಗ್ತದೆ, ನಿಮ್ಗೆ ಆರ್ಗ್ಯಾನಿಕ್ ಅಂಶ ತುಂಬಾ ಜಾಸ್ತಿ ಆಗ್ತದೆ. ಅದು ನಮಗೆ ಇಂಪಾರ್ಟೆಂಟ್. ಭೂಮಿಯನ್ನು ಉಳಿಸಬೇಕಂದ್ರೆ ನಾವು ರಾಸಾಯನಿಕ ಅಂಶ ಅಥವಾ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲದ ಅಂಶವನ್ನು ಭೂಮಿಯಲ್ಲಿ ಜಾಸ್ತಿ ಮಾಡುವಂತದ್ದು. ಈ ನಿಟ್ಟಿನಲ್ಲಿ ಈ ಜೈವಿಕ ಗೊಬ್ಬರಗಳು ತುಂಬಾ ಮಹತ್ವವನ್ನು ಪಡೆದುಕೊಂಡಿದ್ದೇವೆ. ಹೀಗಾಗಿ ನಾವು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಅಟ್ಲೀಸ್ಟ್ ಈ ಒಂದು ಜೈವಿಕ ಗೊಬ್ಬರಗಳು ಎಲ್ಲ ಕಡೆ ಸಿಗ್ತದೆ ಸರ್, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತದೆ, ನಮ್ಮ ವಿಶ್ವದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕೃಷಿ ಕಾಲೇಜ್ ಕ್ಯಾಂಪಸ್ ಕೂಡ ಸಿಗ್ತದೆ, ನಮ್ಮ ಸಹ್ಯಾದ್ರಿ ಮಾರಾಟ ಮಳಿಗೆಯಲ್ಲಿ ಸಿಗ್ತದೆ, ಈಗ ಪ್ರೈವೇಟ್ ಗಳಲ್ಲಿ ಎಲ್ಲ ಕಡೆ ಸಿಗ್ತದೆ. ಬಟ್ ಜಾಸ್ತಿ ಕಾಸ್ಟ್ ಏನಿರಲ್ಲ, 1 kg ನಿಮಗೆ ಸುಮಾರು 100-110 ರೂಪಾಯಿ ಅಷ್ಟೇ ಇರ್ತದೆ. ನಿಮಗೆ 1 ಎಕರೆ ಜಮೀನು ಇತ್ತು ಅಂದ್ರೆ ನಿಮಗೆಲ್ಲರೂ ಎರಡೆರಡು ಕೆಜಿ ಇದ್ರೆ ಸಾಕಾಗ್ತದೆ, ಎರಡರಿಂದ ಮೂರು ಕೆಜಿ ಅಷ್ಟು ಈ ಜೈವಿಕ ಗೊಬ್ಬರನ ಉಪಯೋಗ ಮಾಡಿದ್ರೆ ಸಾಕಾಗ್ತದೆ. ನೀವು ಯಾವಾಗ ಕೊಟ್ಟಿಗೆ ಗೊಬ್ಬರ ಹೊಡಿತೀರಾ ಅವಾಗ ಇದ್ರ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇಲ್ಲ ನೀವು ಬೀಜಗಳಿಗೆ ಲೇಪನ ಮಾಡೋ ಮುಖಾಂತರನು ಕೂಡ ಈ ಒಂದು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಬಹುದು. ಅಥವಾ ನೀವು ಏನು ಟ್ರಾನ್ಸ್ಪ್ಲಾಂಟ್ ಸೀಡ್ಲಿಂಗ್ ಅಲ್ಲಿ ನಾವು ಇಲ್ಲಿ ನಾಟಿ ಮಾಡುವ ವ್ಯವಸ್ಥೆ ಇದೆ, ಅಲ್ಲಿ ಕೂಡ ಗಿಡಗಳನ್ನ ನಾಟಿ ಮಾಡೋ ಟೈಮಲ್ಲಿ ಆ ಗಿಡಗಳ ಬೇರುಗಳನ್ನ ಈ ಜೈವಿಕ ಗೊಬ್ಬರ ಅದ್ ಬಿಟ್ಟು ಆಮೇಲೆ ನಾಟಿ ಮಾಡುವಂತದ್ದು, ಅದು ಎರಡು ಸಾಧ್ಯವಾಗದೆ ಭೂಮಿಗೆ ಸೇರುವಂತದ್ದು. ಈ ಮೂರು ವಿಧಾನದಲ್ಲಿ ನೀವು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದಾಗಿದೆ. ಈ ರೀತಿ ಈ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ಸುಮಾರು ಹೇಳಿದ ನಿಮಗೆ 25-30% ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಸಹಾಯವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಎಲ್ಲ ವಿಜ್ಞಾನಿಗಳು ಪ್ರತಿದಿನ 3-4 ಹಳ್ಳಿಗೆ ಭೇಟಿ ಕೊಟ್ಟುಬಿಟ್ಟು ಈ ಒಂದು ಜೈವಿಕ ಗೊಬ್ಬರಗಳ ಮಹತ್ವ ಮತ್ತೆ ಮಣ್ಣು ಪರೀಕ್ಷೆಯ ಮಹತ್ವ ಮತ್ತೆ ಯಾವುದೇ ಕೃಷಿಯಲ್ಲಿ ಯಾವುದೇ ತೊಂದರೆ ಇದ್ರೂ ಕೂಡ ಅದ್ರ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸ್ಬಿಟ್ಟು ಈ ಒಂದು ಅರಿವು ಮೂಡಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸದಾ ಬದ್ಧವಾಗಿರುತ್ತದೆ. ತುಂಬಾ ಧನ್ಯವಾದಗಳು.
3: ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಡಾಕ್ಟರ್ ನಾಗರಾಜ್ ಅವರೇ ತಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದಾ?
4: ನಮ್ಮ ದೂರವಾಣಿ ಸಂಖ್ಯೆ 9353493824.
3: ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ಭೂಮಿ ಉಳಿಸಿ ಖೇತ್ ಬಚಾವೋ ಅಭಿಯಾನ 2026 ಕುರಿತು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವೆಲ್ಲ ಒಂದು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ತಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ವಿಷಯವಾರು ಅನ್ನೋದನ್ನ ನಮ್ಮ ಕೇಳುವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
4: ನಮಸ್ಕಾರ.
2: ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಅಡಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಈ ಕುರಿತು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ಡಾಕ್ಟರ್ ನಾಗರಾಜ್ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಕೇಳಿ ಈ ಮೀನಿನ ರೋಗಗಳು ಮತ್ತು ಅದರ ಚಿಕಿತ್ಸೆ ಈ ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ.
5: ಆತ್ಮೀಯ ರೈತ ಬಾಂಧವರೇ, ಇವತ್ತು ಮೀನಿನ ರೋಗಗಳು, ರೋಗದ ಲಕ್ಷಣಗಳು ಮತ್ತು ಅದರ ಒಂದು ಚಿಕಿತ್ಸೆಯ ವಿಧಾನಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಜಲಚರಗಳ ಸಾಕಾಣಿಕೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೇರಿದಂತೆ ಸಾಂಕ್ರಾಮಿಕ ರೋಗಕಾರಕಗಳ ಉಪಸ್ಥಿತಿಯಿಂದಾಗಿ ಮೀನಿನ ರೋಗಗಳು ಜಾಗತಿಕವಾಗಿ ಹೊರಹೊಮ್ಮುವಿಕೆಯನ್ನು ಗಮನಿಸಬೇಕಾಗಿದೆ. ಗಂಭೀರವಾದ ಆರ್ಥಿಕ ನಷ್ಟಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ ಸೋಂಕುಗಳ ಬೆಳವಣಿಗೆ ಮೀನಿನ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಮಾರಕವಾಗಿ ಪರಿಣಮಿಸುತ್ತವೆ. ರೋಗಕಾರಕಗಳು ನಿಯಮಿತ ಜಲಚರ ಸಾಕಾಣಿಕೆಗೆ ಅಪಾಯನುಂಟು ಮಾಡುತ್ತದೆ ಹಾಗೂ ಮೀನಿನ ಇಳುವರಿಗೆ ತೊಡಕನುಂಟು ಮಾಡಬಹುದು. ಆದ್ದರಿಂದ ಮೀನು ಸಾಕಾಣಿಕೆಯಲ್ಲಿ ರೋಗಗಳನ್ನು ನಿಯಂತ್ರಿಸುವುದು ಅತ್ಯಂತ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಆದುದರಿಂದ ಮೀನುಗಾರಿಕೆ ಉದ್ಯಮದ ಮತ್ತು ಮೀನು ಉತ್ಪಾದನೆಯ ಸುಧಾರಣೆಗೆ ಹಾಗೂ ಮೀನಿನ ಸಂಪನ್ಮೂಲಗಳ ಹೆಚ್ಚಳಕ್ಕೆ ರೋಗಗಳನ್ನು ತಡೆಗಟ್ಟುವುದು ಅತ್ಯಗತ್ಯ. ಈ ಸಂದರ್ಭದಲ್ಲಿ ನಾವು ಮೀನಿನ ರೋಗಗಳು ಮತ್ತು ಕಾರಣಗಳನ್ನು ಹಾಗೂ ಸಂಭವನೀಯ ಪರಿಹಾರಗಳನ್ನು ಸೂಚಿಸಲಾಗಿದೆ. ದೇಹದ ಮೇಲೆ ಪರಿಣಾಮ ಬೀರುವ ಅಸಹಜ ವಿದ್ಯುದ್ಮಾನಗಳ ಮೊತ್ತ ಹಾಗೂ ಮೀನುಗಳಿಗೆ ಅನಾನುಕೂಲವಾದ ವಾತಾವರಣಕ್ಕೆ ರೋಗ ಅಂತ ಕರೆಯಬಹುದು. ಇನ್ನು ರೋಗಕ್ಕೆ ಕಾರಣಗಳಿಗೆ ಬಂದರೆ ದುರ್ಬಲ ಹೋಸ್ಟ್, ಮಾರಣಾಂತಿಕ ರೋಗಕಾರಕ, ಅನಾನುಕೂಲ ಪರಿಸರ. ರೋಗಕಾರಕವು ಎರಡು ವಿಧವಾಗಿ ವಿಂಗಡಿಸಬಹುದು. ಕಡ್ಡಾಯ ರೋಗಕಾರಕ ಕೇವಲ ಉಪಸ್ಥಿತಿ, ಅವಕಾಶವಾದಿ ರೋಗಕಾರಕ ಕಮೆನ್ಸಲ್ ಮತ್ತು ಕಡಿಮೆ ಹೋಸ್ಟ್ ಪ್ರತಿರೋಧ. ಬ್ಯಾಕ್ಟೀರಿಯಾ ರೋಗಗಳು ಫರಂಕ್ಯುಲೇಸಿಸ್, ಮೊಟೈಲ್ ಏರೋಮೋನಾಸ್ ಸೆಪ್ಟಿಸೆಮಿಯಾ, ಬಾಲ ಮತ್ತು ಫಿನ್ರೋಟ್ ಕಾಲ್ಮನರಿಸ್, ಬ್ಯಾಕ್ಟೀರಿಯಾದ ಗಿಲ್ ರೋಗ ಫರಂಕ್ಯುಲೇಸಿಸ್, ಏರೋಮೋನಾಸ್ ಸಾಲ್ಮೋನಿಸಿಡಾ. ಈ ರೋಗದ ಲಕ್ಷಣಗಳಿಗೆ ಬಂದರೆ ಬಿಳಿ ಬಣ್ಣ ಹೊಂದಿರುತ್ತದೆ, ಆಳವಿಲ್ಲದ ರಕ್ತಸ್ರಾವದ ಹುಣ್ಣುಗಳು, ತಳದಲ್ಲಿರುವ ಸ್ನಾಯು ಅಥವಾ ಮೂಳೆಗಳು ಕಾಣಿಸುವುದು, ರಕ್ತದಿಂದ ಕೂಡಿದ ಹುಣ್ಣುಗಳು, ಈಜು ಮೂತ್ರಕೋಶ, ಹೈಪೆರೆಮಿಕ್ ಪಿತ್ತಜನಕಾಂಗ, ಸಣ್ಣ ಕರೆಗಳು ಮತ್ತು ರಕ್ತಸ್ರಾವ, ಸಣ್ಣ ಕಲೆಗಳು ಮತ್ತು ರಕ್ತಸ್ರಾವ, ಒಪೆಕುರುಳಾದ ಒಳಭಾಗದಲ್ಲಿ, ಕಣ್ಣುಗಳಲ್ಲಿ ಮತ್ತು ರೆಕ್ಕೆಗಳಲ್ಲಿ ರಕ್ತಸ್ರಾವ. ಇನ್ನು ಇದರ ಚಿಕಿತ್ಸೆ ಕ್ರಮಗಳಿಗೆ ಬಂದರೆ ರೋಗಗ್ರಸ್ತ ಮೀನುಗಳನ್ನು ಬೇರ್ಪಡಿಸುವುದು, ಸೋಂಕುಗಳಿತ ಮೀನುಗಳನ್ನು ಪೊಟ್ಯಾಷಿಯಂ ಪರ್ಮಾಗ್ನೆಟ್ನಲ್ಲಿ ಅಂದರೆ 1 ನಿಮಿಷಗಳ ಕಾಲ ಅದ್ದುವುದು, 1 ಗ್ರಾಂ ಪ್ರತಿ 50 ಲೀಟರ್ ನೀರಿಗೆ ಬೆರೆಸಿ ಈ ದ್ರಾವಣವನ್ನ ತಯಾರು ಮಾಡಬೇಕು. ಮೊಟೈಲ್ ಏರೋಮೋನಾಸ್ ಸೆಪ್ಟಿಸೇಮಿಯಾ ರೋಗ, ರೋಗಕಾರಕದ ಮೂಲ ಏರೋಮೋನಾಸ್ ಹೈಡ್ರೋಫಿಲಾ, ಏರೋಮೋನಾಸ್ ಸೋಬ್ರಿಯಾ, ಏರೋಮೋನಾಸ್ ಕ್ಯಾಪಿಯೇ. ಮಲಾಚೈಟ್ ಹಸಿರು ಅಂದರೆ 0.3 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ 24 ಗಂಟೆಗಳ ಕಾಲ ಅಥವಾ 0.1 mg ಪ್ರತಿ ಲೀಟರ್ ವಿಸ್ತೃತ ಅವಧಿಗೆ ಉಪಚರಿಸಬೇಕು. ಎಪಿಜುಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂದ್ರೆ EUS ಅಫಾನೋಮೈಸಿಸ್ ಆಕ್ರಮಣ OIE ಪಟ್ಟಿ ಮಾಡಲಾದ ರೋಗಗಳು ಅಂದರೆ OIE ಲಿಸ್ಟೆಡ್ ಡಿಸೀಸ್. ಗೆಂಡೆ ಮತ್ತು ಆಣೆ ಮೀನು ಅಂದರೆ ಚನ್ನ, ಈ ಒಂದು ಮೀನುಗಳಿಗೆ ಈ ರೋಗದ ಬಾಧೆ ಹೆಚ್ಚಾಗಿ ಕಾಣಿಸುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಲಾಸ್ ಆಫ್ ಅಪೆಟೈಟ್ ಅಂದರೆ ಹಸುವಿನ ನಷ್ಟ ಅಂತ ಹೇಳಬಹುದು. ಮೇಲ್ಮೈಯಲ್ಲಿ ತೇಲುತ್ತದೆ ಅಂದರೆ ಫ್ಲೋಟ್ ಆನ್ ಸರ್ಫೇಸ್. ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಸಿಯನ್ಸ್. ದೇಹದ ಮೇಲ್ಮೈ ತಲೆ, ಒಪೆರ್ಕುಲಂ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು. ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್ ಹೆಡ್ ಒಪೆರ್ಕುಲಂ ಆರ್ ಕಾಡಲ್ ಪೆಡಂಕಲ್. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ ನಿಂದ ಉಪಚರಿಸಬೇಕು. ಸಿಫಾಕ್ಸ್ CIFAX 400 ml ಪ್ರತಿ ಎಕರೆಗೆ ಉಪಚರಿಸಬೇಕು. ಈಚ್ ಆರ್ ಅಥವಾ ವೈಟ್ ಸ್ಪಾಟ್ ಇಚಿಯೋಸ್ಪೀರಿಯಸ್ ಮಲ್ಟಿಫಿಲಿಸ್ ಈ ರೋಗಕ್ಕೆ ಕಾರಣವಾಗಿರುತ್ತದೆ. ಚರ್ಮ ಮತ್ತು ಕಿವಿರುಗಳ ಮೇಲೆ ಎಂಥಿಲಿಯಾವನ್ನು ಪರಿಣಾಮ ಬೀರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ ಕೆರೆದುಕೊಳ್ಳುವುದು, ಹಸುವಿನ ನಷ್ಟ ಆಗುವುದು, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮ ಜೀವಿಯ ಸೋಂಕಿನಿಂದ ನೇರ ಅಂಗಾಂಶಕ್ಕೆ ಹಾನಿಯಾಗುತ್ತದೆ. ತಡೆಗಟ್ಟುವ ವಿಧಾನಕ್ಕೆ ಬಂದರೆ ಪ್ರತ್ಯೇಕತೆಯನ್ನ ಕಾಯ್ದುಕೊಳ್ಳಬೇಕು. ಮೆಲಚೈಟ್ ಹಸಿರು 0.1 ರಿಂದ 0.2 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ 7 ದಿನಗಳಲ್ಲಿ 2 ಬಾರಿ ಉಪಚರಿಸಬೇಕು. ಸೋಡಿಯಂ ಕ್ಲೋರೈಡ್ 30 ರಿಂದ 50 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ರಿಂದ 20 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಫಾರ್ಮಾಲಿನ್ 1 ರಿಂದ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ನಿಮಿಷಗಳವರೆಗೆ ಉಪಚರಿಸಬೇಕು. ಟ್ರೈಕೋಟಿನಿಯಾಸಿಸ್ ಟ್ರೈಕೋಡಿನ ರೋಗ. ಕ್ಲಿನಿಕಲ್ ಚಿಹ್ನೆಗಳು ನಿಧಾನ ಚಲನೆಯಾಗಿರುತ್ತದೆ, ಹಸುವಿನ ನಷ್ಟ, ಕಪ್ಪು ಬಣ್ಣ, ದೇಹದ ವಿವಿಧ ಭಾಗಗಳಲ್ಲಿ ನೆಕ್ರೋಸಿಸ್ ಮತ್ತು ಹುಣ್ಣುಗಳು ಕಾಣಿಸಿಕೊಳ್ಳುತ್ತದೆ. ಗಿಲ್ ಚೀಲಗಳಲ್ಲಿ ಲೋಳೆಯ ಅತಿಯಾದ ಶೇಖರಣೆಯಾಗಿರುತ್ತದೆ. ಇನ್ನು ತಡೆಗಟ್ಟುವಿಕೆಯ ವಿಧಾನಕ್ಕೆ ಬಂದರೆ ಫಾರ್ಮಾಲಿನ್ 250 ppm 1 ಗಂಟೆವರೆಗೆ ಉಪಚರಿಸಬೇಕು. ಸ್ಕಿನ್ ಫ್ಲೂಕ್ ರೋಗ ಸಾಮಾನ್ಯವಾಗಿ ಚರ್ಮ ಮತ್ತು ಕಿವಿರುಗಳ ಮೇಲೆ ಕಂಡುಬರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ, ಚರ್ಮದ ಅಲ್ಲಿ ಹುಣ್ಣು ಕಾಣಿಸಿಕೊಳ್ಳುತ್ತದೆ, ಹಾನಿಗೊಳಗಾದ ತೆಳು ಕಿವಿರುಗಳು ಇರುತ್ತದೆ, ಗಾಳಿಯ ಉಬ್ಬಿದ ಉರುಮುಗಳು ಅಂದರೆ ಲಿಫ್ಟೆಡ್ ಸ್ಕೇಲ್ಸ್ ಅಂತ ಹೇಳಿ ಕರೀತೇವೆ, ರೆಕ್ಕೆಗಳ ನೆಕ್ರೋಸಿಸ್ ಮತ್ತು ಕಿವಿರುಗಳ ಪೊರೆಯ ಭಾಗಗಳು, ಮೊಟ್ಟೆಗಳು ಅಪಾರದರ್ಶಕ. ತಡೆಗಟ್ಟುವಿಕೆ ಬೆಂಜಲ್ಕೋನಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಫಾರ್ಮಾಲಿನ್, ತಾಮ್ರದ ಸಲ್ಫೇಟ್, ಮೆಲಚೈಟ್ ಹಸಿರು, ಪೊಟ್ಯಾಸಿಯಂ ಪರ್ಮಾಂಗನೇಟ್ ನಿಂದ ಉಪಚರಿಸಬಹುದು. ಬೆಂಜಕ್ಲೋನಿಯಂ ಕ್ಲೋರೈಡ್ ಇದನ್ನ 2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ 10 ರಿಂದ 60 ನಿಮಿಷ ಅದ್ದಬೇಕು. ಇನ್ನು ಬ್ರಾಂಕಿಯೋಮೈಸಿಸ್ ಸಾಂಗುನಿಸ್ ಮತ್ತು ಬ್ರಾಂಕಿಯೋಮೈಸಿಸ್ ಡೆಮಿಗ್ರನ್ಸ್ ರೋಗದ ಲಕ್ಷಣಗಳು ಕಿವಿರು ಕೊಳೆತ, ಕಿವಿರನ್ನು ಆಕ್ರಮಿಸುತ್ತದೆ, ಕಿವಿರುಗಳಿಗೆ ರಕ್ತ ಪೂರೈಕೆಯನ್ನು ತಡೆಯುವುದು, ಉಸಿರಾಟದ ಮೇಲ್ಮೈಗಳಿಗೆ ಬೃಹತ್ ವಿನಾಶ ಅಂದ್ರೆ ಅಬ್ಸ್ಟ್ರಕ್ಟ್ ಬ್ಲಡ್ ಸಪ್ಲೈ ಟು ಗಿಲ್ಸ್, ಮ್ಯಾಸಿವ್ ಡಿಸ್ಟ್ರಕ್ಷನ್ ಟು ರೆಸ್ಪಿರೇಟರಿ ಸರ್ಫೇಸಸ್. ದುರ್ಬಲ ಚಲನೆಗಳು ಕಿವಿರುಗಳ ಮೇಲೆ ಶಿಲೀಂಧ್ರ ರಕ್ತನಾಳಗಳನ್ನು ತೂರಿಕೊಳ್ಳುತ್ತದೆ, ಕಿವಿರುಗಳ ಅಂಗಾಂಶದ ನೈಕ್ರೋಸಿಸ್ ಉಂಟಾಗುತ್ತದೆ. ಕಡಿಮೆ ಬಣ್ಣದ ಕಿವಿರುಗಳು ಇದರ ಒಂದು ನಿಯಂತ್ರಣ ಕ್ರಮಗಳಿಗೆ ಬಂದರೆ ಕಟ್ಟುನಿಟ್ಟಾದ ನೈರ್ಮಲ್ಯ ಮತ್ತು ಸೋಂಕುಗಳೆತ ತ್ವರಿತ ಸುಣ್ಣ ಅಂದರೆ 1.5 ರಿಂದ 4 ಟನ್ ಪ್ರತಿ ಎಕರೆಗೆ ತ್ವರಿತ ಸುಣ್ಣವನ್ನ ಸೇರಿಸಬೇಕು. ಪಾನ್ ಡ್ರೈಯಿಂಗ್ ಕ್ಯಾಲ್ಸಿಯಂ ಆಕ್ಸೈಡ್ ಟ್ರೀಟ್ಮೆಂಟ್ ಮಾಡಬೇಕು, ಮೀನು ಕೊಳೆಯನ್ನ ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಉಪಚರಿಸಬೇಕು, ಮೀನು ಕೊಳವನ್ನ ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಇದರಿಂದ ನೆನೆಸಬೇಕು, ಕೊಳವನ್ನು ಒಣಗಿಸುವುದು ಕ್ಯಾಲ್ಸಿಯಂ ಆಕ್ಸೈಡ್ ಚಿಕಿತ್ಸೆ ಕೊಡಬೇಕು. ಎಪಿಜುಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂದರೆ EUS ಇದರ ಒಂದು ರೋಗ ಲಕ್ಷಣಗಳಿಗೆ ಬಂದರೆ ಅಫೋನೋಮೈಸಿಸ್ ಆಕ್ರಮಣ OIE ಪಟ್ಟಿ ಮಾಡಲಾದ ರೋಗಗಳಲ್ಲಿ ಇದು ಕೂಡ ಒಂದಾಗಿದೆ. ಗೆಂಡೆ ಮತ್ತು ಆಣೆ ಮೀನುಗಳಿಗೆ ಅಂದ್ರೆ ಚನ್ನ ಮೀನುಗಳಿಗೆ ಇದು ಹೆಚ್ಚು ಬಾಧಿಸುತ್ತದೆ. ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ಹಸಿವಿನ ನಷ್ಟ ಆಗುತ್ತದೆ ಅಂದ್ರೆ ಲಾಸ್ ಆಫ್ ಅಪೆಟೈಟ್, ಮೇಲ್ಮೈಯಲ್ಲಿ ತೇಲುತ್ತದೆ ಅಂದ್ರೆ ಫ್ಲೋಟ್ ಆನ್ ಸರ್ಫೇಸ್, ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಆಗುತ್ತವೆ ಅಂದ್ರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಜಿಯನ್ಸ್, ದೇಹದ ಮೇಲೆ ತಲೆ ಒಪರ್ಕುಲಂ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು ಕಾಣಿಸಿಕೊಳ್ಳುತ್ತವೆ ಅಂದರೆ ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್, ಹೆಡ್, ಅಪರ್ಕುಲಂ ಆರ್ ಕಾಡಲ್ ಪೆಡಂಕಲ್. ನಿಯಂತ್ರಣ ಕ್ರಮಗಳಿಗೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ ನಿಂದ ಉಪಚರಿಸಬೇಕು. CIFAX 4 ಮಿಲಿಲೀಟರ್ ಪ್ರತಿ ಎಕರೆಗೆ ಸೇರಿಸಬೇಕು. ವೈಟ್ ಸ್ಪಾಟ್ ಚರ್ಮ ಮತ್ತು ಕಿವಿರುಗಳ ಮೇಲೆ ಎಪಿಥಿಲಿಯವನ್ನು ಪರಿಣಾಮ ಬೀರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ್ಗೆ ಕೆಳೆದುಕೊಳ್ಳುತ್ತದೆ, ಹಸಿವಿನ ನಷ್ಟ ಅನುಭವಿಸುತ್ತದೆ, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತದೆ. ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮ ಜೀವಿಗಳ ಸೋಂಕಿನಿಂದ ನೇರ ಅಂಗಾಂಶಕ್ಕೆ ಹಾನಿ ಉಂಟು ಮಾಡುತ್ತದೆ. ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಇದಕ್ಕೆ ಪ್ರತ್ಯೇಕವಾಗಿಡುವುದು ಒಳ್ಳೆಯದು. ಮೆಲಾಚೈಟ್ ಹಸಿರು ಅಂದರೆ 0.1-0.2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿನಂತೆ ಬೆರೆಸಿ 7 ದಿನಗಳಲ್ಲಿ 2 ಬಾರಿ ಉಪಚರಿಸಬೇಕು. ಸೋಡಿಯಂ ಕ್ಲೋರೈಡ್ 30-5 ಗ್ರಾಂ ಪ್ರತಿ ಲೀಟರ್ನಂತೆ 10-20 ನಿಮಿಷಗಳವರೆಗೆ ಉಪಚರಿಸಬೇಕು. ಫಾರ್ಮಾಲಿನ್ 1-2 ml ಪ್ರತಿ ಲೀಟರ್ 15 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಟ್ರೈಕೋಡಿಥಿನಿಯಾಸಿಸ್ ಟ್ರೈಕೋಡಿನಾ ರೋಗ, ಇದರ ಒಂದು ಚಿಹ್ನೆಗಳಿಗೆ ಬಂದರೆ ನಿಧಾನವಾಗಿ ಚಲಿಸುತ್ತವೆ, ಹಸಿವಿನ ನಷ್ಟ ಉಂಟಾಗುತ್ತದೆ, ಕಪ್ಪು ಬಣ್ಣ ಹೊಂದಿರುತ್ತದೆ, ದೇಹದ ವಿವಿಧ ಭಾಗಗಳಲ್ಲಿ ನೆಕ್ರೋಸಿಸ್ ಮತ್ತು ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ, ಗಿಲ್ ಚೀಲಗಳಲ್ಲಿ ಲೋಳೆಯು ಅತಿಯಾಗಿ ಶೇಖರಣೆಯಾಗುತ್ತದೆ. ಇದರ ಒಂದು ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಫಾರ್ಮಲಿನ್ 250 ppm ಪ್ರತಿ 1 ಗಂಟೆಯಂತೆ ಉಪಚರಿಸಬೇಕು. ಕಿವಿರು ರೋಗ ಗಿಲ್ ಫ್ಲುಕ್, ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ತೀವ್ರವಾದ ಮುತ್ತಿಕೊಳ್ಳುವಿಕೆಯನ್ನು ಹೊರತುಪಡಿಸುತ್ತದೆ. ಕಿವಿರುಗಳ ದಪ್ಪನಾದ ಅಂಚು, ಸ್ವಲ್ಪ ಮಟ್ಟಿಗೆ ತೆರೆದ ಅಪರ್ಕುಲ ಇರುತ್ತದೆ, ಗಿಲ್ ಅಂಚುಗಳು ಬೂದು ಬಣ್ಣದು ಹೊಂದಿರುತ್ತದೆ, ಹುಳುಗಳು ಮುಖ್ಯವಾಗಿ ಗಿಲ್ ಫಿಲಮೆಂಟ್ಸ್ ಮೇಲೆ ವಸಾಹತುಶಾಹಿಯಾಗಿರುತ್ತದೆ. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ 40% ಫಾರ್ಮಲಿನ್ 100 ಲೀಟರ್ ನೀರಿಗೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 5 ನಿಮಿಷಗಳ ಕಾಲ ಉಪ್ಪಿನ ನೀರಿನಲ್ಲಿ ಅದ್ದುವುದು ಕೂಡ ಒಂದು ನಿಯಂತ್ರಣ ಕ್ರಮವಾಗಿದೆ. ಗೈರೋಡಾಕ್ಟಲಿಸ್ ಚರ್ಮರೋಗ ಸ್ಕಿನ್ ಫ್ಲುಕ್, ಸಾಮಾನ್ಯವಾಗಿ ಚರ್ಮ ಕಿವಿರುಗಳ ಮೇಲೆ ಕಂಡುಬರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ, ಚರ್ಮದ ಹುಣ್ಣುಗಳು ಕಾಣಿಸಿಕೊಳ್ಳುತ್ತದೆ, ಹಾನಿಗೊಳಗಾದ ತೆಳು ಕಿವಿರುಗಳು ಕಾಣಿಸಿಕೊಳ್ಳುತ್ತದೆ, ಗಾಳಿಯ ಗುಟುಕು ಮತ್ತು ಮಿನುಗುವುದು. ತಡೆಗಟ್ಟುವ ಒಂದು ವಿಧಾನಕ್ಕೆ ಬಂದರೆ 3-5% ಸೋಡಿಯಂ ಕ್ಲೋರೈಡ್ 10-20 ನಿಮಿಷಗಳ ಕಾಲ ಉಪಚರಿಸಬೇಕು. ಅರ್ಗ್ಯುಲಸ್ ಇಲ್ಲವೇ ಮೀನಿನ ಪರೋಪಜೀವಿಗಳು, ಈ ರೋಗದ ಲಕ್ಷಣಗೆ ಬಾಧೆಯಾದ ಮೀನು ಅನಿಯಮಿತವಾಗಿ ಈಜಾಡುತ್ತದೆ, ಕಳಪೆ ಬೆಳವಣಿಗೆ ಕಂಡುಬರುತ್ತದೆ, ಹಸಿವಿನ ನಷ್ಟ ಕಂಡುಬರುತ್ತದೆ, ಹೆಮರಾಜಿಕ್ ತೆಪೆಗಳು ಕಾಣಿಸಿಕೊಳ್ಳುತ್ತದೆ, ಫಿನ್ ಮತ್ತು ಸ್ಕೇಲ್ ನಷ್ಟವಾಗುತ್ತದೆ, ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ. ತಡೆಗಟ್ಟುವಿಕೆ ವಿಧಾನಕ್ಕೆ ಬಂದರೆ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ನಿಂದ 10 ಮಿಲಿಗ್ರಾಂ ಪ್ರತಿ ಲೀಟರ್ ನಂತೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 30-50 ಗ್ರಾಂ ಪ್ರತಿ ಲೀಟರ್ ಸೋಡಿಯಂ ಕ್ಲೋರೈಡ್ ನಿಂದ 10-20 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಸೈಪರ್ಮೆಥ್ರಿನ್ 6 ಮಿಲಿಲೀಟರ್ ಪ್ರತಿ ಎಕರೆಯಂತೆ ಸೇರಿಸಬೇಕು. ಜಲಚರ ಮೀನು ಕೃಷಿಯಲ್ಲಿ ಹೊಸ ಮತ್ತು ಉದಯೋನ್ಮುಖ ರೋಗಗಳನ್ನು ನಿಯಮಿತವಾಗಿ ಗುರುತಿಸಲಾಗಿದೆ. ಉತ್ತಮ ರೋಗಕಾರಕ ಕಾರ್ಯವಿಧಾನಗಳು ಮತ್ತು ವಿಶೇಷವಾಗಿ ಇಮ್ಯುನೋಫ್ಲೋಕ್ಲಾಕ್ಟಿಸ್ ಮೂಲಕ ರೋಗ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಕೆಲವು ಮೀನಿನ ರೋಗಕಾರಕಗಳು ಬ್ಯಾಕ್ಟೀರಿಯಾದ ಮೀನು ರೋಗಕಾರಕಗಳ ತಿಳುವಳಿಕೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆ

ಪರಿಸರ ಗೀತೆ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ಧ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲ ಜೋಡಿ ಕಜಾಕಿಸ್ತಾನ

ಅಲಿಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ಧ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ಧ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ 2 ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1 ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ದಿಟ್ಟ ಪ್ರಯತ್ನವನ್ನು ಮಾಡಿ ಕೇವಲ 10-15 ಗೇಟ್ ಅನ್ನು ಬದಲಾಯಿಸಿ ಈ ಭಾಗದ ರೈತರನ್ನ ಭತ್ತದ ಕಳೆಯನ್ನ ಉಳಿಸುವಂತ ಕೆಲಸವನ್ನು ಮಾಡಿ ನಮಗೆ ಈ ಒಂದು ದೊಡ್ಡ ಸಾಧ್ಯ ಮಾಡಿ ಅವಕಾಶ ಆಯಿತು. ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ರೈತರ ವೇದಿಕೆಯವರು ಏನು ಹರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆ

0: ಐತಿಹಾಸಿಕವಾದ ದಿನ ಇವರು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲೇ ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತ ಈ ಹಸಿರು ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತಕ್ಕೆ ಪ್ರಮೋಷನ್ ಇಲ್ಲ, ಈ ರೈತಕ್ಕೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನು ಆಶೀರ್ವಾದದಿಂದ ನಾವು ತಿಳ್ಕೊಂಡಿದ್ದೇವೆ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today, the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
1: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ

0: ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ
1: ಈಗ ವೇಳೆ 8:01:45. ಆಕಾಶವಾಣಿ ಭದ್ರಾವತಿ ಶಿವಮೊಗ. ಚಿತ್ರಗೀತೆಗಳು. ಶಂಕರ್ ಗುರು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

ಗಜಪತಿ ಗರ್ವಭಂಗ ಚಿತ್ರ ಗೀತೆ ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಮತ್ತು ಕುಸುಮಾ ಮಧುಸೂದನ್.

ಗಾಯತ್ರಿ ಮದುವೆ ಚಿತ್ರಗೀತೆ ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳು. ದೊಡ್ಡರಂಗೇಗೌಡ ಅವರ ಕವನ, ಹಾಡಿದ್ದಾರೆ ಉಷಾ ಗಣೇಶ್ ಮತ್ತು ಶಿವಮೊಗ್ಗ ಸುಬ್ಬಣ್ಣ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಯುವವಾಣಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

0: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು. ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರೆ ಆ ಉದ್ಯಮಕ್ಕ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರೆ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದ. ಹಂಗಾದ್ರ ಅವೆಲ್ಲವೂ ಅಧಿಕೃತನಾ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ವರುಣ್ ಜಿಆರ್. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವ ಜನರಿಗೆ ಯುವಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂತೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರದ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರ. ಈ ಸಂದರ್ಭದೊಳಗೆ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನ ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೆ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗ, ಮನೆಯೊಳಗೆ ಕುತ್ಕೊಂಡನೆ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವು ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂಗ್ ಅಂತ ಕರೀತಾರೆ. ಇದು ನೀವು ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು ಏನಾಗುತ್ತೆ ಅಂತಂದ್ರೆ, ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದೋ ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ, ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ ಆನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆನಂತರ ತಾವು ಜಾಬ್ ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
0: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ, ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದೆ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತ

0: ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈಗ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದೆ?
1: ಇವಾಗ ನಮ್ಮ ಬ್ಯಾಂಕಿಂದ ಒಂದ್ ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ವಿಷಯ 1930. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನೀವು ಫಸ್ಟ್ ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮ್ ಅಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸು ಒಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
0: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
1: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳ್ಳುತ್ತೆ ಮೇಡಮ್.
0: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು. ಒಂದು, 24 ತಾಸೊಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930ಗೆ ಅವರು ಕರೆ ಮಾಡಬೇಕು ಅನ್ನುವಂತದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
1: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ 1% ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ ಹಾಕ್ತಿವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿಯೊಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು.
0: ಇರಬೇಕು.
1: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಓ, ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರು ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
0: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
1: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್. ಮ್ಯಾನೇಜರ್ ದೇ ವಿಲ್ ಬಿ ಹ್ಯಾಪಿ. ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದ್ ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವ್ದೇ ಇರ್ಬೋದು ಅದನ್ನ ಓಪನ್ ಮಾಡ್ಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನು ಬ್ಯಾಂಕಿನ ಮೆಸೇಜ್ ತರನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡ್ಬಿಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
0: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲಿಬಿಲಿಗೊಂಡ್ ಬಿಡ್ತೀವಿ. ಹೌದಲ್ಲ, ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದ. ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು, ನಾವು ಯಾವ ಶಾಖೆ ಒಳಗ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
1: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ,
0: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರ ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಅವ್ನ್ ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಿಷ್ಟು ಸಂದೇಶಗಳು ಬರ್ತಾ ಇರ್ತಾವೆ.
1: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸಿಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. ಸಿಬಿಐ ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕೂತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
0: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು,
1: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ. ಮೇಡಮ್ ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ಗೆ ಏನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನೇ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ, ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ, ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನ ಇವಾಗ ಯೂತ್ಸ್ ಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ಡ್ ಸಿಮ್ ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್
0: ನಾವು ಮೊದಲೇ ಗಾಬರಿ ಆಗ್ಬಾರ್ದು, ಯಾವ್ದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
1: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
0: ಮೊದ್ಲೇ ನಾವು ತಿಳ್ಕೊಂಡ್ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು.
1: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಡಿಜಿಟಲ್ ಅರೆಸ್ಟ್ ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವ್ ರೆಸ್ಪಾಂಡ್ ಮಾಡಕ್ ಹೋಗ್ಬಿಡಿ. ಹಂಗ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್, 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
0: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ಮ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು?
1: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮು ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಂದ್ರೆ ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡ್ಬೇಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ತನಕನೂ ಇರುತ್ತೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್ ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
0: ಯಾವುದೇ ಭಾಷೆಯನ್ನ ಬಳಸಬಹುದು,
1: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದ ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರ್ಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡ್ಬೋದು. ಆ ನಂತರ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಮೇಲೆ ಅವರ ಏನ್ ದಾಖಲೆಗಳು ಅಥವಾ ಅವ್ರದ್ದೇನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
0: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆಗೆ ಒಳಗಾದ್ರ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರಿರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು?
1: ಒಂದೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ.
0: ಕೈಯನ್ನ ಕೊಡ್ಲೇಬಾರ್ದು
1: ಯಾವುದೇ ಕಾರಣಕ್ಕೂ. ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಬೇಡಿ. ಯಾಕೆ ಅಂತಂದ್ರೆ ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ದು ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟ್ ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
0: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರಬೇಕು. ಯಾರ ಹತ್ರನು ಹೇಳ್ಕೊಂಡು
1: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಳ ಹತ್ರನು ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಸ್ವಂತ ಮಕ್ಕಳ ಹತ್ರನು ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳನ್ನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ UPI ಲಿಂಕ್ ಆಗಿರ್ಬೋದು ಅಥವಾ UPI ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಅನ್ಅಥರೈಸ್ಡ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವ ಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ ಅದರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗ?
1: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದ್ದಾರೆ.
0: ಬಹಳ ಮುಖ್ಯವಾದ ಮಾತು ಅದು.
1: ಸೊ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ IT ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ಗಳು ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ, ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ, KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್ ಜುಲೈ ತನಕನೂ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದ್ ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರ, ಒಂದೊಂದ್ ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರಂತದ್ದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜಾಬ್ ಫೇರ್ಸ್ಗೆ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ತಗೊಂಡೋಗಿ. ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
0: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
1: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
0: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ. ಆದ್ರೆ ಸ್ಪರ್ಧೆ ಒಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಬೇಕು.
1: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕ ಡಿಸ್ಟ್ರಿಕ್ಟ್ ಅಂದ್ರೆ 70-80 ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ. ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ನ ಅಟೆಂಡ್ ಮಾಡಿ ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗಿ ಆಗತ್ತೆ ಅಂತ ಹೇಳಕ್ಕೆ.
0: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
1: ಇನ್ನೊಂದ್ ಏನಂತ ಇದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟ್ರಿಕ್ಟ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ ಆಗಲ್ಲ ಅನ್ನೋದನ್ನ ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
0: ಈ ನಿಟ್ಟಿನೊಳಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
1: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾದ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 lakhs ತನಕ 20 lakhsದವರೆಗೆ ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗ್ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನು ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟ್ ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 lakhs ನಡೆಯುತ್ತೆ, ನನಗೆ 20 lakhs ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟ್ ಎಷ್ಟು ನಡೀತಿದೆ, ವಹಿವಾಟ್ ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ಪಡೆಯಕ್ಕೋಸ್ಕರ ಮೇನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು ಮೇಡಮ್.
0: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
1: ಹೌದು, ಇದಕ್ಕೆ ಯಾವುದೇ ತರ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು, ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದು ಒಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ ತುಂಬಾ ವಿಶೇಷತೆ, 25% ಇಂದ 35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು ಅವರು, 10 lakhs ಆ ಮಿಷಿನ್ ಇರುತ್ತೆ ಅವ್ರಿಗೆ, ಅದರಲ್ಲಿ 25-35% ತನಕ ಸಾಲ ಮನ್ನಾ ಆಗುತ್ತೆ. 6.5 lakhs ಅಥವಾ 7.5 lakhs ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡು ಹೋದ್ರೆ ಸಾಕು. ಈ ರೀತಿ 25-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
0: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
1: ಮುದ್ರಾ ಮತ್ತೆ PMEGP ಎರಡನ್ನು ಪಡಿಬಹುದು ಮೇಡಮ್.
0: ವರುಣಿಗ, ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದೀಗ, ಹಂಗಾಗಿ ಈ ATM ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ, ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
1: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATM ಗಳನ್ನ
0: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ,
1: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆ ನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡಲೇ ಅವ್ರ ATM ನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲೂ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ, ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲೂ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 rupees ಇರ್ಬೋದು, 1,000 rupees ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16-digit ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ, ಇದಿಷ್ಟನ್ನು ಎಂಟರ್ ಮಾಡಿದ್ರೆ ಆ ನಂತರ ಪಿನ್ ಕೂಡ ಹೊಡೆದ್ರೆ ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರ್ಬೋದು, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದು ಮಾಡ್ತಾರೆ. ಆನಂತರ ಪಿನ್ ಕೇವಲ 4-digit ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4-digit ಪಿನ್
0: ನೆನಪಿನಲ್ಲಿ ಇಟ್ಕೋಬಹುದು,
1: ಅದನ್ನ ನೆನಪಿನಲ್ಲಿ ಇಟ್ಕೊ ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ಣು ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡ ಆ ನಂಬರ್ ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು ಅಂತ.
1: ಭಾರತ ಸರ್ಕಾರ ಹೇಗ್ ಮಾಡಿದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಯಾವುದೇ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆ ನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟು, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
0: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹಾ ಮೇಡಮ್, 9408218248. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9408021848. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೇ ಒಂದು ಕಾರ್ಯಕ್ರಮನೂ ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳು ನಮಗೆ ಕೇಳಬಹುದು.
0: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರೆ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
1: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಬಗ್ಗೆ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಯೂತ್ ಇವಾಗಿನ ಏನೋ ಸ್ಟಡೀಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ. ಒಂದು ಬ್ರಾಂಚ್ ಇರೋಂಥವ್ರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ.
0: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
8: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
9: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
8: ಏನಾಯ್ತೆ ಸವಿ?
10: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
9: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
10: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
8: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
11: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: at the end of this.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಾ 625 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10